ನಮಸ್ತೆ, ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 17 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 7 ತಾರೀಕು, ಭಾನುವಾರ. ಈಗ ಸಮಯ 5:58:31. ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗ್ತದೆ 6:01. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ 4ನೇ ಲ್ಯಾವೆಂಡರ್ ಉತ್ಸವವನ್ನು ನಿನ್ನೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. 2 ದಿನಗಳ ಈ ಉತ್ಸವವು ಲ್ಯಾವೆಂಡರ್ ಕೃಷಿ ಮತ್ತು ಉದ್ಯಮಶೀಲತೆಯ ಬೆಳೆಯುತ್ತಿರುವ ಯಶಸ್ಸನ್ನು ಎತ್ತಿ ತೋರಿಸುತ್ತದೆ. ಇದು ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ರೈತರು ಮತ್ತು ಯುವ ಉದ್ಯಮಿಗಳಿಗೆ ಹೊಸ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನಶಾಸ್ತ್ರ ಚೌಕಟ್ಟಿನ ಅಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪ್ರಯೋಜಿಸಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರಗಳ ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ನಿನ್ನೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದರು. ಧಾರವಾಡ ಜಿಲ್ಲೆಯಾದ್ಯಂತ ಇದೇ 30ರಿಂದ ಅಕ್ಟೋಬರ್ 7ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸುವ್ಯವಸ್ಥಿತವಾಗಿ ಜರುಗಲು ರಾಜಕೀಯ ಪಕ್ಷಗಳು ಸಾರ್ವಜನಿಕರು ಸಹಕಾರ ನೀಡುವುದು ಅಗತ್ಯವಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ನವಚಂಡೀಗಢದಲ್ಲಿನ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 368 ರನ್ ಗಳಿಸಿದೆ. ಇಂದು 2ನೇ ದಿನದಾಟ ಮುಂದುವರಿಯಲಿದ್ದು ಶುಭಮನ್ ಗಿಲ್ ರಿಷಬ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಿನ್ನೆ ನಡೆದ ಏಷ್ಯಾ ಕಪ್ ಹಾಕಿ 2026ರ 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಮಸ್ತೆ, ಶುಭೋದಯ. ಸಮಯ ಆಗಿದೆ 6:04. ಇದೀಗ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ. 6:06 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. ಒಂಬತ್ತು ಗಂಟೆಗೆ ಪ್ರದೇಶ ಸಮಾಚಾರವನ್ನು ಕೇಳಬಹುದು. 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ. ನಂತರ ಭಾವಗೀತೆಗಳನ್ನ ಆಲಿಸಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳು. 8:02 ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 9:00 ಇಂದಿನ ವಿಶೇಷ. ನಂತರ 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಹೊಸ ಹಾಡು ಕಾರ್ಯಕ್ರಮ. ಹನ್ನೊಂದು ಗಂಟೆ 30 ನಿಮಿಷಕ್ಕೆ ಕಲಾಭಾರತಿ. 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05

ನಿಮಿಷಕ್ಕೆ ಕರೆಗೊಂದು ಹಾಡು, 1:02 ಕನ್ನಡ ಚಲನಚಿತ್ರ ಗೀತೆಗಳನ್ನ ಆಲಿಸಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:30 ಪ್ರದೇಶ ಸಮಾಚಾರ. 2:45 ಚಿತ್ರತಾಣ, ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ. 4:00 ಕೇಳಿ ಕಾರ್ಯಕ್ರಮ ಪರಿಮಳ. ಸಖಿ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮನ ಕೇಳಬಹುದು. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ 5:30 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರೆಯಲಿದೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:45 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಮುಂದುವರೆಯಲಿದೆ. ನಂತರ 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ. 6:45 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಇದಾಗಿದೆ. ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಇದಾಗಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಗಾನ ಬಜಾನ ಮುಂದುವರೆಯಲಿದೆ. 8:02 ಕೇಳಿ ಬೆಳ್ಳಿ ಬದುಕು. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 10:02 ಪ್ರೇಮ ನಿನಾದದಲ್ಲಿ ಪ್ರೇಮದ ಗೀತೆಗಳನ್ನ ಕೇಳಬಹುದು. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಕಿರುಪರಿಚಯ.

ನಮಸ್ತೆ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಮೊದಲಿಗೆ ಕೇಳಿ ಅಂಬಯ್ಯ ನುಲಿ ಅವರ ಧ್ವನಿಯಲ್ಲಿ ಬಸವೇಶ್ವರ ಅವರ ಸಾಹಿತ್ಯವಿರುವಂತಹ ಗೀತೆ.

ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ. ಸೇತು ಬಂಧ ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತನಗೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿದರೆ ಬಸವಣ್ಣನವರು. ತನ್ನನ್ನ ಯಾರು ಅರಿತರೋ ಅವರೇ ನಿಜವಾದ ದೇವರಂತೆ. ಈಗ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸತ್ಯಕ್ಕಾಗಿ ಏನ್ನ ಬೇಕಾದರೂ ತ್ಯಾಗ ಮಾಡಬಹುದಂತೆ, ಆದ್ರೆ ಸತ್ಯವನ್ನ ತ್ಯಾಗ ಮಾಡಬಾರ್ದಂತೆ. ಯಾಕಂದ್ರೆ ಸತ್ಯಕ್ಕಿಂತ ಮಿಗಿಲಾದ ಯಾವುದೇ ಧರ್ಮವಿಲ್ಲ. ಹಾಗೆ ಸತ್ಯದ ಅನ್ವೇಷಣೆಯೇ ಭಗವಂತನನ್ನ ತಲುಪುವ ಮಾರ್ಗವಂತೆ. ಅಂತಹ ಸತ್ಯವನ್ನ ಕುರಿತಂತಹ ಗೀತೆ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಒಮ್ಮೆ ಹೀಗೆ ವ್ಯಾಸತೀರ್ಥರು ತಮ್ಮ ಶಿಷ್ಯರನ್ನ ಹಾಗೆ ಅಲ್ಲಿರುವಂತಹ ವಿದ್ವಾಂಸರನ್ನೆಲ್ಲ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನಿಮ್ಮಲ್ಲಿ ಯಾರಿಗೆ ಮೋಕ್ಷ ಸಿಗ್ಬಹುದು ಅಂತ. ಆಗ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ನನಗೆ ಸಿಗ್ಬಹುದು, ತಮಗೆ ಸಿಗ್ಬಹುದು ಅಂತ ಹೇಳ್ತಾ ಹೋದಾಗ ಅದೇ ಪ್ರಶ್ನೆ ಕನಕದಾಸರಿಗೆ ಹೋದಾಗ ಕನಕದಾಸರು ಈ ತರ ಹೇಳ್ತಾರೆ, ಗುರುಗಳೇ, ತಮಗಾಗ್ಲಿ ಅಥವಾ ನಿಮಗಾಗ್ಲಿ ಇಲ್ಲಿರುವಂತಹ ಯಾರಿಗೂ ಕೂಡ ಮೋಕ್ಷ ಅನ್ನೋದು ಸಿಗಲ್ಲ ಅಂತ ಹೇಳಿದಾಗ ಮತ್ತೆ ಪ್ರಶ್ನೆ ಕೇಳ್ತಾರೆ, ಮತ್ತೆ ಇನ್ಯಾರಿಗೆ ಸಿಗುತ್ತೆ ಅಂದಾಗ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಇಲ್ಲಿ ನಾನು ಅನ್ನೋದು ಒಂದು ಅಹಂಕಾರ ಆಗಿತ್ತು. ಯಾವ ವ್ಯಕ್ತಿಯಲ್ಲಿ ಅಹಂಕಾರ ಅನ್ನೋದು ಅಳೆಯುತ್ತೋ ಅಂತಹ ವ್ಯಕ್ತಿ ಖಂಡಿತ ಮೋಕ್ಷವನ್ನು ಕಾಣಬಹುದು ಅನ್ನೋದು ಈ ಒಂದು ಸಾಲಿನ ಆಳವಾದ ಅರ್ಥ ಆಗಿತ್ತು. ಈಗ ಕೇಳಿ ಭಕ್ತ ಕನಕದಾಸ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕನಕದಾಸರ ರಚನೆ ಇರುವಂತಹ ಗೀತೆ, ಎಂ ವೆಂಕಟರಾಜು ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ

ಈಗ ಕೇಳಿ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಲನಚಿತ್ರದಿಂದ ಅಬ್ಬಿ ವಿ ಅವರ ಧ್ವನಿಯಲ್ಲಿ, ಶಶಿರಾಜ್ ಕಾವೂರ್ ಅವರ ರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ದ್ರೋಣ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ರಾಮಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ನಡೆಯುವ ಹಾದಿಯಲ್ಲಿ, ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಅಪೇಕ್ಷೆಗಳಿಗೆ ಸ್ವಲ್ಪ ಕಡಿವಾಣ ಹಾಕಬೇಕಾಗತ್ತೆ. ಅದನ್ನು ಕುರಿತು ಪುರಂದರದಾಸರು ತಮ್ಮ ಸಾಲುಗಳಲ್ಲಿ ಹೀಗೆ ಹೇಳಿದ್ದಾರೆ: ಈಸಬೇಕು, ಇದ್ದು ಜಯಿಸಬೇಕು. ಸಂಸಾರದ ಜಂಜಾಟದಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇರಬೇಕಂತೆ. ಹಾಗೆ ಅಪೇಕ್ಷೆಗಳಿಲ್ಲದ ಸುಖಮಯವಾದಂತಹ ಜೀವನ ನಮ್ಮೆಲ್ಲರದು ಆಗಲಿ ಅಂತ ಹೇಳ್ತಾ ಶ್ರೀ ಪುರಂದರದಾಸರು ಚಲನಚಿತ್ರದಿಂದ ಎಂ ಬಾಲಮುರಿ ಕೃಷ್ಣ ಅವರ ಒಂದು ಗಾಯನದಲ್ಲಿ, ಪುರಂದರದಾಸರ ರಚನೆ, ಸಿ ಎನ್ ಪಾಂಡುರಂಗ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಕಟ್ಟಿಯವರ ಧ್ವನಿಲಿ ಸಾಯಿರಾಮ್ ಅವರ ಒಂದು ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಭಗವಾನ್ ಶ್ರೀ ಸಾಯಿಬಾಬಾ ಚಲನಚಿತ್ರದಿಂದ.

ಚಿತ್ರ ಅವರ ಧ್ವನಿಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಗಜಾ ಚಲನಚಿತ್ರದಿಂದ ಕೇಳಿದ್ರಿ. ನಮ್ಮ ಜೀವನದಲ್ಲಿ ಉತ್ಸಾಹ ಅಂತ ಹೇಳೋದು ಕಲ್ಲಿದ್ದಲ ಒಳಗಿನ ಕಾವಾಗಿ ಇರಬೇಕಂತೆ, ಅದನ್ನು ಬಿಟ್ಟು ಹುಲ್ಲಿಗೆ ಹತ್ತಿದ ಬೆಂಕಿ ಆಗಬಾರ್ದಂತೆ, ಹೀಗೆ ಹೇಳಿರೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಅಂದರೆ ನಮ್ಮ ಉತ್ಸಾಹ ಆತುರ ಮತ್ತು ಬೇಗನೆ ಆರಿ ಹೋಗುವಂತಹ ಬೆಂಕಿಯಂತೆ ಇರದೆ ನಿರಂತರವಾಗಿ ಇಂಧನದಂತೆ ಧಗೆಯನ್ನು ನೀಡುವಂತಹ ಸ್ಥಿರವಾದ ಶಕ್ತಿಯಾಗಿರಬೇಕು. ಅಂತಹ ಅಳಿಯದ ಅಳುಕದಂತಹ ಉತ್ಸಾಹ ನಮ್ಮೆಲ್ಲರ ಜೀವನದಲ್ಲಿ ತುಂಬಿರಲಿ ಅಂತ ಹೇಳ್ತಾ ಈ ದಿನದ ನಮ್ಮ ನಾದೋಪಾಸನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಕೇಳಿ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಅನುರಾಧ ಭಟ್ ಅವರ ಒಂದು ಧ್ವನಿಯಲ್ಲಿರುವಂತಹ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇದೆ. ಭಜರಂಗಿ ಚಲನಚಿತ್ರದಿಂದ ಈ ಗೀತೆ.

0: ಸಮಯ ಆಗ್ತಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ನಿನ್ನೆ ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಮಾದಕ ದ್ರವ್ಯ ಮುಕ್ತ ಜಮ್ಮು ಮತ್ತು ಕಾಶ್ಮೀರ ಅಭಿಯಾನವು ಬಲವಾದ ಜನಾಂದೋಲನವಾಗಿ ಹೊರಹೊಮ್ಮಿದೆ ಎಂದು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹೇಳಿದ್ದಾರೆ. ಕೇಂದ್ರಾಡಳಿತ ಪ್ರದೇಶದಾದ್ಯಂತ ನಾಗರಿಕರು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ ಎಂದು ತಿಳಿಸಿದರು. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ನಿನ್ನೆ ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದ ಬೆನ್ನೆಲುಬಾದ ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿದ್ದು ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆ ಪರಿಸ್ಥಿತಿಯ ಅವಲೋಕನ ನಡೆಸಬೇಕಾದ ಸಮಯದಲ್ಲಿ ರಾಜ್ಯದಲ್ಲಿ ಪೂರ್ಣಾವಧಿ ಕೃಷಿ ಸಚಿವರೇ ಇಲ್ಲದೆ ಇಲಾಖೆಯು ಅನಾಥವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ದ ದೂರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ವಿದ್ಯಾರ್ಥಿಗಳು ಈಗ ಇಂದು ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಮಂಡಳಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗ್ತಿದೆ ಇನ್ನೇನು 7:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ, ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ, ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ

ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30 ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5 ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜೆ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20 ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮಸ್ತೆ, ಶುಭೋದಯ. ಎಲ್ಲ ಆತ್ಮೀಯ ಕೇಳಿದರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಕಾರ್ನಾಡ್ ನಟ, ನಾಟಕಕಾರ, ಲೇಖಕರು, ರಂಗಕರ್ಮಿ, ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ರಚಿಸಿದ್ದಾರೆ. ಪ್ರಗತಿಪರ ಚಿಂತಕರು, ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ಅಲ್ಲಿನ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷ

0: ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಏಷ್ಯನ್. ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ತಮ್ಮಲ್ಲಿನ ಯಾವುದೋ ಒಂದು ಶಕ್ತಿ, ಅಂತಃ ಸ್ಫುರಣೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಬರಬೇಕು. ಅದಕ್ಕಾಗಿನೇ ನಾನು ನನ್ನದೇ ನಾಟಕಗಳನ್ನು ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ ಅಂತ. ಗಿರೀಶ್ ಕಾರ್ನಾಡ್ ಅವರ ಧ್ವನಿಯನ್ನು, ಅವರ ಭಾಷೆಯನ್ನು ಕೇಳೋದೇ ಒಂದು ಸೊಗಸು.
1: ನನ್ನ ಯಾವುದೇ ನಾಟಕವನ್ನು ನಾನು ನಿರ್ದೇಶಿಸಬಾರದು ಅಂತ ಮೊದಲು ಒಂದು ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದೆ.
2: ಅದು
1: ಯಾಕಂತಂದ್ರೆ, ನಾವು ಇಂಗ್ಲಿಷ್ನಲ್ಲಿ ಸ್ಕ್ರಿಪ್ಟ್ ಬರಿತೀವಿ, ಇಂಗ್ಲಿಷ್ನಲ್ಲಿ ಚಿತ್ರಕಥೆ ಬರಿತೀವಿ, ಬರೀ ಆ ಅನುಭವ ನನಗಿದೆ. ಈಗ ಕಾನೂರು ಹೆಗ್ಗಡತಿ ಅಂತಂದ್ರೆ ಯಾವ ತಬಲ್ಯೂ ನೀನು ಅದೇ ಮಗನೇ ತಗೊಳ್ಳಿ, ಆ ಹೊತ್ತಿಗೆ ನಾವೇನು ವಿಚಾರ ಮಾಡ್ತೀವಿ ಅಂತಂದ್ರೆ, ಹೀಗೆ ಇಷ್ಟಿದೆ, ಇಷ್ಟು ಡೈಲಾಗ್ ಬರ್ತದೆ, ಅದನ್ನು ಹೀಗೆ ನಾವು ಚಿತ್ರಿಸಬಹುದು ಮುಂದೆ ಚಿತ್ರಣದ ಹೊತ್ತಿಗೆ ಅದನ್ನ ಏನು ಮಾಡಬಹುದು ಅಂತ ವಿಚಾರ ಮಾಡಿ. ಆ ಥರ ನಾಟಕದಲ್ಲಿ ಆಗಬಾರ್ದು ಅಂತ ನನಗನ್ಸುತ್ತೆ. ನನ್ನಲ್ಲಿ ಏನೇನು ಸಾಧ್ಯತೆಗಳಿವೆಯೋನೋ ಅವು ಅಷ್ಟು ನಾನು ಬರೀಬೇಕಾದ್ರೆ, ನಾನು ಒಂದು ನಾಟಕ ಬರೆದು ಒಬ್ಬ ನಿರ್ದೇಶಕನ ಕೈಯಲ್ಲಿಟ್ಟರೆ ನನ್ನಿಂದ ಇನ್ನೇನು ಆಗೋ ಹಾಗಿಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಷ್ಟು ನಾನು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ನನ್ನನ್ನು ವಹಿಸ್ಕೊಂಡು ಬಿಡಬೇಕು ಅಂತ ಒಂದು ಹಣ ತೊಟ್ಟಿದ್ದೆ. ಅದಕ್ಕಾಗಿ ನನ್ನ ನಾಟಕಗಳನ್ನು ನಾನು ಎಂದೂ ಆಡಲಿಲ್ಲ, ನನ್ನ ನಾಟಕಗಳಲ್ಲಿ ಯಾವಾಗಲೂ ಭಾಗವಹಿಸಲಿಲ್ಲ. ನನ್ನ ನಾಟಕಗಳ ಚಿತ್ರಪಟಗಳಾದಾಗೆ, ಚಲನಚಿತ್ರಗಳಾದಾಗೆ, ಈ ಉದಾಹರಣಾರ್ಥ ನಾಗಮಂಡಲ ಆಯಿತು. ನಾನು ಅದು ನಾಗಾಭರಣ ನನಗೆ ಕೇಳಿದ್ರು, ನೀವು ಸ್ಕ್ರಿಪ್ಟ್ ಬರೀ ಇದು ಮಾಡಿ, ನಾನೇ ಬೇಡ, ನಿನಗೇನು ಬೇಕೋ ಮಾಡ್ಕೊ, ನಾ ಬರೆದಿದ್ದು ನನ್ನಿಂದ ಎಷ್ಟು ಸಾಧ್ಯನೋ ಬರೆದು ಮುಗಿಸ್ಬಿಟ್ಟಿದ್ದೀನಿ. ಆದರೂ ಒಂದು ಅನುಭವ ನಾನು ಇಲ್ಲಿ ಒಪ್ಕೊಳ್ಳಿಕ್ಕೆ ಬೇಕು. ಅದೇನಂತಂದರೆ, ನಾಟಕ ರಿಹರ್ಸಲ್ ನಡೆದಾಗೆ, ಅದನ್ನು ತರಬೇತಿ ನಡೆದಿರ್ಬೇಕಾಗಿದೆ ತಾಂತ್ರಿಕ, ಆ ಹೊತ್ತಿಗೆ ಅಲ್ಲಿದ್ದರೆ ಏನೇನೋ ಹೊಳಿತದೆ. ಕೆಲವರು ಆಕ್ಟ್ರೆಸ್ ನಟರು ಹೇಳ್ತಾರೆ, ಈ ಸಾಲು ಯಾಕೋ ಅರ್ಥ ಸರಿಯಾಗಿ ಬರ್ತಾ ಇಲ್ಲ, ಆ ಸಾಲು ಏನು ಅದು ಬ್ಯಾಡ ಆಗಿತ್ತದು, ಅಥವಾ ಇದು ತೀರಾ ಪುನರುಚ್ಚಾರ ತೀರ ಆಗ್ತಾ ಇದೆ, ಅಥವಾ ಈ ಸಾಲು ಹೇಳಲಿಕ್ಕೆ ಬರೋದಿಲ್ಲ, ಹೇಳಕ್ಕೆ ಕಷ್ಟ ಆಗ್ತದೆ. ಇಂಥ ಕೆಲವು ತಾಂತ್ರಿಕವಾದ ಸಮಸ್ಯೆಗಳು ಹುಟ್ಟುತ್ತವೆ, ಕೆಲವು ಅಭಿವ್ಯಕ್ತಿಯ ಸಮಸ್ಯೆಗಳು ಹುಟ್ಟುತ್ತವೆ. ಆ ಸಮಸ್ಯೆಗಳು ನೀವು ಒಂದು ನಟವರ್ಗದ ಜೊತೆಗೆ ರಿಹರ್ಸಲ್ ಮಾಡಿದಾಗಲೇ ಗೊತ್ತಾಗೋದು. ನೀವು ಟೇಬಲ್ ಮೇಲೆ ಬರೆದು ಎಲ್ಲ ಬರೋದೆಲ್ಲ ಕರೆಕ್ಟ್ ಅಂತ ಹೇಳೋದು ಏನಿದ್ರು, ಆ ಪ್ರಕ್ರಿಯೆ ಏನಿದೆ ಅದನ್ನು ಭಾಳ ಎಂಜಾಯ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಯಾವುದೋ ಒಂದು ಲೈನ್ ಭಾಳ ಚೆನ್ನಾಗಿ ಬರ್ತದೆ ಅಂತಂದಾಗ ಅದು ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದ್ಬಿಟ್ಟು ಕನ್ನಡದಲ್ಲಿ ಹಾಕ್ತೀನಿ, ಕನ್ನಡದಲ್ಲಿ ಬಂದಿರೋ ಅವರು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಸೇರಿಸ್ಕೊತೀನಿ. ಈ ಥರ ರಿಪೇರಿ ನಡೆದೇ ಇರ್ತದೆ. ನನ್ನ ಸಾಕಷ್ಟು ಹೆಸರುವಾಸಿಯಾದ ನಾಟಕ ತುಗ್ಲಕ್, ಆ ನಾಟಕದ ಮೊದಲನೇ ಹೆಸರು ಕೂಡ ಎರಡು ರಾಜ್ಯಗಳ ನಡುವೆ ಅಂತಿತ್ತು. ಆಮೇಲೆ ಎಲ್ಲರೂ ಏನು ಇಷ್ಟುದ್ದ ನಾಟಕದ ಹೆಸರು ಯಾರು ಹೇಳ್ತಾರೆ ತುಗ್ಲಕ್ ಅಂತ ಕೇಳಿ, ಆಮೇಲೆ ಎರಡನೇದು ಮತ್ತೆ ಪುನರ್ ಪ್ರಕಟ ಮುದ್ರಣ ಆದಾಗ ಅದನ್ನು ತುಗ್ಲಕ್ ಅಂತ ಹಾಕೊಂಡ್ಬಿಟ್ಟು. ಅದು ಮಾನೇಶದ ಆಲ್ ಇಂಡಿಯಾ ರೇಡಿಯೋಕ್ಕೆ ಬರೋದಕ್ಕೆ ಆಕಾಶವಾಣಿಯಲ್ಲಿ ನಾನು ಯಯಾತಿ ಪಬ್ಲಿಷ್ ಆಗಿತ್ತು. ನಾನು ಬಾಂಬೆಗೆ ಬಂದಿದ್ದೆ ಆಗ ಆಲ್ ಇಂಡಿಯಾ ರೇಡಿಯೋರೊಬ್ರು ರಾಮನವಮಿಗೆ ಒಂದು ನಾಟಕ ಬರೆದು ಕೊಡು ಅಂತ ಹೇಳಿದರು. ಆದರೆ ಅದಕ್ಕಿಂತ ಹೆಚ್ಚು ಅಂತಂದ್ರೆ ತುಗ್ಲಕ್ಕು ನಿಜವಾಗಿ ನನಗೆ ಯಯಾತಿ ಬರೆದ ಮೇಲೆ ಇನ್ನೇನು ಬರೀಬೇಕು ಅಂತ ಗೊತ್ತಿದ್ದಿಲ್ಲ, ಇನ್ನು ಬರೆಯೋದು ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಇತ್ತಲಾಗಿ ಜಿ ಬಿ ಜೋಶಿ ಮನೋಹರ್ ಗ್ರಂಥಮಾಲೆಯವರು ನಾನು ಪಬ್ಲಿಷರ್ ಆಗಿದ್ರು, ಅವ್ರು ಇಂಗ್ಲೆಂಡಿಗೆ ದಿನ ಪತ್ರ ಬರೆಯೋರು, ಇನ್ನೊಂದು ನಾಟಕ ಬರೀ, ಇನ್ನೊಂದು ನಾಟಕ ಬರೀ, ನಾನು ಕಾದ್ಕೊಂಡು ಕೂತಿದ್ದೀನಿ ಇನ್ನೊಂದು ನಾಟಕ ಬರೀ ಅಂತ. ಆಗ ಐತಿಹಾಸಿಕ ನಾಟಕ ಬರೆಯೋಣ ಅಂತ ಅನಿಸ್ತು. ಕೀರ್ತಿನಾಥ್ ಕುರ್ತಕೋಟಿಯವರು ಒಂದು ಕಡೆಗೆ ಅಂತಾರೆ, ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲ ಭಾರತೀಯ ರಂಗಭೂಮಿಯ ಮೇಲೆ ಒಂದು ಒಳ್ಳೆಯ ಐತಿಹಾಸಿಕ ನಾಟಕ ಬಂದಿಲ್ಲ ಅಂತ. ಆವಾಗ ನಾನು ಲೈಬ್ರರಿಗೆ ಹೋಗಿ ಇಂಡಿಯನ್ ಹಿಸ್ಟ್ರಿ ಭಾರತೀಯ ಇತಿಹಾಸದ ಪುಸ್ತಕ ತೊಗೊಂಡು ಮೊದಲನೇ ಪುಟದಿಂದ ಓದ್ಲಿಕ್ಕೆ ಶುರು ಮಾಡಿದೆ. ಓದ್ತಾ ತುಗಲಕ್ಕಿಗೆ ಬಂದಾಗ ಹಾಗಿದ್ರೆ ಇದು ಒಂದು ಒಳ್ಳೆಯ ವಿಷಯ ಅಂತ ತಿಳಿದು, ಎಬ್ಸರ್ಡಿಸ್ಟ್ ಇದು ಅಸಂಗತವಾದ ಪರಿಣಾಮ ಆಯಿತು. ಹುಚ್ಚು ಅಂದ್ರೆ ಏನು, ಮಾನವತೆ ಅಂತಂದ್ರೇನು, ಹಿಂಸೆ ಅಂತಂದ್ರೇನು, ಇದೆಲ್ಲ ಕಾಡ್ತಿತ್ತು. ಆಗ ತುಗ್ಲಕ್ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಅಲ್ಲಿಗೆ ನಿಂತೆ ನಾನು, ಅಲ್ಲಿಗೆ ಭಾರತೀಯ ಇತಿಹಾಸ ಓದೋದು 1300 ನಿಲ್ಲಿಸಿ ನಾನು ರಿಸರ್ಚ್ ಮಾಡ್ಲಿಕ್ಕೆ.
0: ನಮ್ಮ ನೆನಪಿನ ಸಂಚಯದಿಂದ ಆರಿಸಿದ ನಟ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ನಮಸ್ತೆ, ಶುಭೋದಯ. ಸಮಯ 7:21 ಆಗಿದೆ. ನೀವು ಕೇಳ್ತಾ ಇದ್ರೆ ವಿದ್ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಸುಂದರ ಸಮಯ. ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ ಇರುವಂತಹ ಗೀತೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಿದೆ ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ

0: ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು ಶೇಕಡ 85% ಪ್ರತಿನಿಧಿಸುವ ವಿಶ್ವದ 370 ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ

0: ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲಾನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ದಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಹಾಗೆ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನ ತಲುಪಿದೆ ಅಂತಹ ಸಂದೇಶಗಳ ಕಡೆ ಕಣ್ಣಾಡಿಸುವಂತಹ ಸಮಯ ಇದು ಅಂತ ಹೇಳ್ಬೋದು. ಸಂದೇಶವನ್ನ ಕಳಿಸಿದ್ದಾರೆ ನಳಿನಾ ಲಂಕೇಶ್ ಅವರು ವಿಜಯನಗರಿಂದ, ಹಾಗೆ ರಮೇಶ್ ಎಸ್ ಚೌಗಲ ಅವರು ಸಂದೇಶನ ಕಳಿಸಿದ್ದಾರೆ. ಇನ್ನು ಅರುಣಾ ಮೈತ್ರಿ ಜೆ ಸಿ ನಗರಿಂದ ಸಂದೇಶನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಹೇಳ್ತಿದ್ದಾರೆ ಇವತ್ತಿನ ಕನ್ನಡ ರತ್ನ ಭಂಡಾರ ತುಂಬಾನೇ ಇಷ್ಟ ಆಯಿತು ಅಂಥೇಳಿ. ಹಾಗೆ ತ್ರಿವೇಣಿ ಸುದರ್ಶನ್ ಅವರು ಜೆ ಪಿ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣ, ಉಷಾ ಗೋಪಾಲ್ ಅವರು ಕತ್ರಿಗುಪ್ಪೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಹನುಮಂತಪ್ಪ ಉಲ್ಗಮ್ಮನ ಅವರು ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಬೆಳಗಾವಿಯಿಂದ ಈಶಾನ್ವಿ ಈಶಾಂತ ವಿರಾಜ್ ಹಲಗಲಿ ಮಠ ಸಂದೇಶನ ಕಳಿಸಿದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಮತ್ತೊಬ್ಬರು ಸಂದೇಶನ ಕಳಿಸಿದ್ದಾರೆ, ಅಂಕುಶ್ ದೀಪ ಮಹದೇವ್ ಗುಮ್ಮಟಿ ಅವರು. ಹಾಗೆ ಹನುಮಂತಪ್ಪ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕು ಕಮತಿನ ಹಟ್ಟಿಯಿಂದ ರಾಜಕುಮಾರ ಮತ್ತು ರುಕ್ಮಿಣಿ ಕುಂಬಾರ ಅವರು ಸಂದೇಶನ

0: ಕಳಿಸಿದ್ದಾರೆ. ಹಾಗೆ ಹೊನ್ನೂರು ಅಲಿ ಅವರು ಹನುಮಂತಾಪುರ ಇಂದ ಸಂದೇಶನ ಕಳಿಸಿದ್ರೆ, ವರಲಕ್ಷ್ಮಿಯವರು ಪೀಣ್ಯಿಂದ ಸಂದೇಶನ ಕಳಿಸಿದ್ದಾರೆ, ಗಗನ್ ರಾಜ್ಕುಮಾರ್ ವಾಣಿ ವಿಲಾಸ್ಪುರ ಇಂದ ಸಂದೇಶನ ಕಳಿಸಿದ್ದಾರೆ, ಹಾಗೆ ನಂಬರ್ ಎನ್ ವಿತ್ 12506 ಅವರು ಸಂದೇಶನ ಕಳಿಸಿದ್ದಾರೆ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರ್ ಇಂದ ಸಂದೇಶನ ಕಳಿಸಿದ್ದಾರೆ, ಮಂಡಿಕಲ್ ಕೃಪಾ ಉಮೇಶ್ ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಸಂದೇಶನ ಕಳಿಸಿದ್ರು, ಗೋಕಾಕ್ ಇಂದ ಸೋಮಶೇಖರ್ ಬಸವರಾಜ ಮಗದುಮ್ಮ ಅವರು ಸಂದೇಶನ ಕಳಿಸಿದ್ರು, ಬೀದರಿಂದ ಗಣೇಶ್ ಹಾಗೆ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಅವರ ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ, ಶ್ರೀಕಾಂತ್ ಸೌಮ್ಯ ಸಿರೀಶ ಹಾಗೆ ಶ್ರೀ ಪ್ರಶಾಂತ್ ಅವರು ಸಂದೇಶನ ಕಳಿಸಿದ್ದಾರೆ, ಸುನಂದಾ ಗುಜ್ಜರ್ ಜನಾರ್ದನ್ ರಾವ್ ಮುರುಳಿ ಹಾಗೆ ಮಹಾಲಕ್ಷ್ಮೀ ಲೇಔಟಿಂದ ಜಗದೀಶ್ವರಾಚಾರ್ ಅವರು ಸಂದೇಶನ ಕಳಿಸಿದ್ರು, ಕೌಸಲ್ಯ ಬನಶಂಕರಿಂದ ಸಂದೇಶನ ಕಳಿಸಿದ್ರೆ, ಹಾಗೆ ಗುಬ್ಬಿ ಬಿದರೆಯಿಂದ ಈಶ್ವರ್ ಶಶಿಕಲಾ ಅವರು ಸಂದೇಶನ ಕಳಿಸಿದ್ದಾರೆ, ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ ಅವರು ಸಂದೇಶನ ಕಳಿಸಿದ್ದಾರೆ, ಹಾಗೆ ನಂಬರ್ ಎಂಡಿಂಗ್ ವಿತ್ 7503 ಅವರು ಕೂಡ ಸಂದೇಶನ ಕಳಿಸಿದ್ರು. ಎಲ್ಲರ ಸಂದೇಶಗಳು ಇಂದಿನ ನಾದೋಪಾಸನೆ ಕಾರ್ಯಕ್ರಮದ ಅನಿಸಿಕೆ ಹಾಗೆ ಶುಭೋದಯ ಆಗಿತ್ತು. ಎಲ್ಲ ಕೇಳುಗರಿಗೂ ಕೂಡ ನನ್ನ ಕಡೆಯಿಂದ ಕೂಡ ಶುಭೋದಯ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಸಾರ್ವಜನಿಕರಿಗೆ ತೊಂದರೆ ಆಗಬಹುದಾದ ಜೀರೋ ಟ್ರಾಫಿಕ್ ಕಾರು ಪ್ರಯಾಣ ತಪ್ಪಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಎದುರಿನ ಮೆಟ್ರೋ ಸ್ಟೇಷನ್ನಿಂದ ಕನಕಪುರ ರಸ್ತೆ ಕೊನೆ ಮೆಟ್ರೋ ಸ್ಟೇಷನ್ವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿನ ವಿವಿಧೆಡೆ ಜನರಿಗೆ ಕೃತಜ್ಞತೆ ಸಲ್ಲಿಸಲು ಇಂದು ಕೃತಜ್ಞತೆ ಸಮರ್ಪಣಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನೀಟ್ ಯುಜಿ 2026 ಮರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನವಾಗಿದೆ.

ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆ ಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಹಾಗೂ ಗಮನ ಸೆಳೆಯಲು ಜೂನ್ 7ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಹೊರೆಯಿಂದ ಪರಿಹಾರಗಳಿಗೆ, ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಗೋವಾದ ಮಡ್ಗಾಂವ್ನಲ್ಲಿ ನಿನ್ನೆ ನಡೆದ 2026ರ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ತೆ, ಶುಭೋದಯ. ಸಮಯಾಗಿದೆ 8:03. ಇದೀಗ ಶುಭೋದಯ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳನ್ನ ಕೇಳುವಂತಹ ಈ ಹೊತ್ತಿನಲ್ಲಿ ಈಗ ಕೇಳಿ ಮಿಲನಾ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿ ಅವರ ರಚನೆ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಾಗಿದೆ.

ಈಗ ಕೇಳಿ ಬ್ರಾಡ್ ಚಲನಚಿತ್ರದಿಂದ ಲಹರಿ ಮಹೇಶ್ ಮತ್ತು ಸಿದ್ಧ ಶ್ರೀರಾಮ್ ಅವರ ಗಾಯನದಲ್ಲಿ ಶಶಾಂಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಮಸ್ತೆ. ಶುಭ ಮುಂಜಾನೆ, ಸಮಯ 8:30 ಆಗಿದೆ. ಶುಭೋದಯ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಒಂದಿಷ್ಟು ಈ ದಿನದ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಸಾಗುವಂತಹ ಹೊತ್ತು. ಈಗ ಕೇಳಿ ರಜತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಅಭಿಜಿತ್ ತೀರ್ಥಹಳ್ಳಿ ಅವರ ಸಾಹಿತ್ಯ, ಸುನಾದ್ ಗೌತಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ, ಅಪಾಯವಿದೆ ಎಚ್ಚರಿಕೆ ಚಲನಚಿತ್ರದಿಂದ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಇನ್ನು ಈ ದಿನ ಜೂನ್ ತಿಂಗಳ ಮೊದಲ ಭಾನುವಾರ ಪ್ರತಿ ವರ್ಷ ಜಾಗತಿಕವಾಗಿ ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಭಾರತದಲ್ಲಿ ಆಸ್ಪತ್ರೆಗಳು, ಆರೋಗ್ಯ ಸಂಸ್ಥೆಗಳು ಮತ್ತು ಭಾರತೀಯ ಕ್ಯಾನ್ಸರ್ ಸೊಸೈಟಿಯಂತಹ ಬೆಂಬಲ ಗುಂಪುಗಳು ಈ ಕ್ಯಾನ್ಸರ್ ರೋಗ ನಿರ್ಣಯದ ನಂತರ ಜೀವನವನ್ನು ಆಚರಣೆ ಮಾಡಲಿಕ್ಕೆ ಈ ಒಂದು ದಿನ ಸಹಕಾರಿ ಅಂತ ಹೇಳ್ಬೋದು. ಹಾಗೆಯೇ ಈ ಆಚರಣೆಯು ಈ ಕ್ಯಾನ್ಸರ್ನಲ್ಲಿ ಯಾರು ಬದುಕುಳಿದರೋ ಅಂತಹ ಶಕ್ತಿಯನ್ನು ಗೌರವಿಸಲು, ಸಾಮಾಜಿಕ ಕಳಂಕಗಳನ್ನೆಲ್ಲ ತೊಡೆದು ಹಾಕಲಿಕ್ಕೆ, ಹಾಗೆ ಕ್ಯಾನ್ಸರ್ನ ಮೀರಿ ಬದುಕ್ತಾ ಇರುವಂತಹ ಜನರನ್ನು ಮತ್ತು ಅವರು ಎದುರಿಸ್ತಾರುವಂತಹ ಸವಾಲುಗಳನ್ನೆಲ್ಲ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಈ ದಿನ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಈಗ ಕೇಳಿ ಜೊತೆ ಜೊತೆಯಲ್ಲಿ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಒಂದು ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿ

ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ವಿ, ಒಲವೆ ಮಂದಾರ ಚಲನಚಿತ್ರದಿಂದ. ಹಾಗೆ ಈ ದಿನ ಏನಂದ್ರೆ ವಿಶ್ವದ ಎಲ್ಲೆಡೆ ಆಹಾರ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಆಹಾರವೇ ನಮ್ಮ ಆರೋಗ್ಯವನ್ನು ಕಾಪಾಡುವ ಒಂದು ಮೂಲ ಅಸ್ತ್ರ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈ ಆಹಾರದಲ್ಲಿ ನಾವು ಯಾವ ರೀತಿಯ ಸುರಕ್ಷತೆಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಈ ಒಂದು ದಿನದ ಮಹತ್ವವನ್ನು ಸಾರುತ್ತೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ ಶಾನ್ ಅವರ ಧ್ವನಿಯಲ್ಲಿ, ಹಾಗೆ ಶ್ರೇಯಾ ಘೋಷಾಲ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಕ್ರೇಜಿ ಬಾಯ್ ಚಲನಚಿತ್ರದಿಂದ ಈ ಗೀತೆ.

ಇನ್ನು ನಮ್ಮ ಕೇಳುಗರ ಸಂದೇಶಗಳು ನಮ್ಮನ್ನ ತಲುಪಿದೆ. ಸಂದೇಶನ ಕಳಿಸಿದ್ದಾರೆ ನೇಹಾ, ಹಾಗೆ ನಂಬರ್ ಎಂಡಿಂಗ್ ವಿತ್ 02612, ಹಾಗೆ ಸಂದೇಶನ ಕಳಿಸಿದ್ದಾರೆ ಅಂಗಡಿಹಟ್ಟಿ ಚಿನ್ನದ ಗಣಿ ಶರಣಪ್ಪ ಅವರು, ರೇವಣ್ಣ ಸಿದ್ದಪ್ಪ ಮತ್ತು ಕಲಬುರ್ಗಿ ಪದ್ಮನಾಭ ಮತ್ತು ಶುಕ್ರ ಮೂಡಲಪಾಳಿ ಅವರು ಸಂದೇಶನ ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಮತ್ತು ನಿರ್ಮಲಾ. ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬಾಯಿಂದ ಸಂದೇಶನ ಕಳಿಸಿದ್ದಾರೆ. ನಳಿನ ಲಂಕೇಶ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದ ಅಂತ ಹೇಳ್ತಾ ಸಮಯ ಆಗಿದೆ 8:58. ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ.

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ನಮಸ್ತೆ. ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 9 ಗಂಟೆ. ಹಾಗಾದ್ರೆ ಏನಪ್ಪ ಇಂದಿನ ವಿಶೇಷತೆ ಅಂತ ಹೇಳೋದಾದ್ರೆ, ಈ ದಿನ ವಿಶ್ವ ಆಹಾರ ಸುರಕ್ಷತೆ ದಿನ. ನಮ್ಮ ಆರೋಗ್ಯಕ್ಕೆ ಮೂಲ ನಮ್ಮ ಆಹಾರ. ಅಂತಹ ಆಹಾರದ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಳೋದು, ಹಾಗೆ ಈ ದಿನದ ವಿಶೇಷ ಮಾಹಿತಿ ಜೊತೆ ನಾವು ಇವತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಗಬಹುದು ಅಂತ ಹೇಳ್ತಾ, ಈಗ ಕೇಳಿ ಕಲ್ಟ್ ಚಲನಚಿತ್ರದಿಂದ ಪೃಥ್ವಿ ಭಟ್ ಮತ್ತು ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ಅನಿಲ್ ಕುಮಾರ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ವರ್ಷದ ಆಹಾರದ ಸುರಕ್ಷತಾ ದಿನದ ಥೀಮ್ ಏನಾಗಿದೆ ಅಂತ ಹೇಳಿದ್ರೆ, ಹೊರೆಯಿಂದ ಪರಿಹಾರಗಳವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ. ಏನಿದು ಈ ಅಭಿಯಾನದ ಒಂದು ಆಶಯ ಅಂತ ಹೇಳಿದ್ರೆ, ವಿಜ್ಞಾನದ ದತ್ತಾಂಶ ಮತ್ತು ಪುರಾವೆ ಆಧಾರಿತ ಪರಿಹಾರಗಳನ್ನ ಹುಡುಕೋದು, ಹಾಗೆ ಆಹಾರದಿಂದ ಹರಡ್ತಾ ಇರುವಂತಹ ರೋಗಗಳು ಮತ್ತು ಆ ಜಾಗತಿಕ ಸಂಖ್ಯೆಯನ್ನು ಹೇಗೆ ನಿಯಂತ್ರಣ ಮಾಡೋದು ಅಂತ ಹೇಳಿ ಯೋಚನೆ ಮಾಡೋದು ಇದರ ಒಂದು ಆಶಯವಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಅಸುರಕ್ಷಿತ ಆಹಾರಕ್ಕೆ ಏನು ಕಾರಣ ಇದೆ ಅದನ್ನು ಪತ್ತೆ ಹಚ್ಚೋದು, ಹಾಗೆ ಪರಿಹಾರಗಳನ್ನ ಕೊಡೋದು, ಇದು ಕೂಡ ಈ ಒಂದು ದಿನದ ಆಶಯವಾಗಿದೆ ಅಂತ ಹೇಳ್ಬೋದು. 1.5 ಮಿಲಿಯನ್ ಸಾವುಗಳಿಗೆ ಈ

ಒಂದು ಅಸುರಕ್ಷಿತ ಆಹಾರ ಅನ್ನೋದು ಕಾರಣ ಆಗ್ತಿದೆಯಂತೆ. ಈಗ ಕೇಳಿ ಬೆಂಕಿಪಟ್ಟಣ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿನಿಯವರ ರಚನೆ, ಸ್ಟೀವ್ ಕೌಶಿಕ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ತ್ರಿವಿಕ್ರಮ ಚಲನಚಿತ್ರದಿಂದ ನಕಾಶ್ ಅಜೀಜ್ ಮತ್ತು ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈ ಒಂದು ಆಹಾರ ಸುರಕ್ಷತಾ ದಿನದಲ್ಲಿ ನಾವು ನಮ್ಮ ಆಹಾರದ ಕಡೆ ಯಾವಾಗಲೂ ಕೂಡ ನಿಗಾ ವಹಿಸ್ತಾ ಇರಬೇಕು. ಹಾಗೆ ನಾವು ತಗೊಳ್ತಾ ಇರುವಂಥ ಆಹಾರದಲ್ಲಿ ಯಾವ ರೀತಿಯ ಅಥವಾ ಯಾವುದೇ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ನಡೀದೇ ಇರಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಇರಬೇಕು ಅಂತ ಹೇಳ್ತಾ, ಹಾಗೆಯೇ ಒಂದು ವರ್ಷಕ್ಕೆ ಸರಾಸರಿ ಎಷ್ಟಪ್ಪ ಒಂದು ಈ ಒಂದು ಸೂಕ್ಷ್ಮ ಜೀವಿಗಳ ಅಡೆತಡೆಯಿಂದ ಬಿಕ್ಕಟ್ಟು ಉಂಟಾಗಿ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ರೆ 866 ಮಿಲಿಯನ್ ಕಾಯಿಲೆಗಳು ಹರಡತ್ತಂತೆ. ಹಾಗೆಯೇ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಕಾಯಿಲೆ ಹೆಚ್ಚಾಗಿ ಅಪಾಯವನ್ನು ಉಂಟು ಮಾಡುತ್ತೆ. ಹಾಗೆಯೇ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಅಂದರೆ FSSAI, ಇದು ಆಧುನೀಕರಿಸಿದ ಕಠಿಣ ಮತ್ತು ಆಹಾರ ಸುರಕ್ಷತಾ ನಿಯಮಗಳನ್ನ ಕೂಡ ಜಾರಿಗೆ ತಂದಿದೆ. ಆದರೂ ಕೂಡ ಇದರ ಹಿಂಭಾಗದಲ್ಲಿ ಅನೇಕ ರೀತಿಯಲ್ಲಿ ಆಹಾರದಿಂದ ಅಪಾಯಗಳನ್ನ ನಾವು ಕಾಣ್ತಾ ಇದ್ದೀವಿ. ಈಗ ಕೇಳಿ ಮತ್ತೊಂದು ಗೀತೆ, ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಪ್ರೀತ್ಸೋತ್ತಪ್ಪ ಚಲನಚಿತ್ರದಿಂದ.

ಇನ್ನು ಈ ಆಹಾರದ ಸುರಕ್ಷತೆಗಾಗಿ ನಾವು ಮನೆಯಲ್ಲಿ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ಬಳಸುವಂತಹ ಎಲ್ಲ ಆಹಾರದ ಪದಾರ್ಥಗಳನ್ನ ಅಡುಗೆ ಮಾಡುವ ಮುನ್ನ ಅಥವಾ ನಾವು ನೇರವಾಗಿ ಸೇವಿಸುವಂತಹ ಹಣ್ಣು ಅಥವಾ ತರಕಾರಿಗಳನ್ನ ಸ್ವಚ್ಛಗೊಳಿಸಬೇಕು. ಹಾಗೆ ಕೆಲವೊಂದು ಬಾರಿ ಬೇರ್ಪಡಿಸಬೇಕಾಗತ್ತೆ. ಕೆಲವೊಂದು ಸರಿ ಕಲಬೆರಕೆ ಆಗಿದ್ದನ್ನು ಅಥವಾ ಬೇರೆ ಬೇರೆ ಏನಾದರೂ ಅದರಲ್ಲಿ ಸೇರಿಕೊಂಡಿದ್ದನ್ನು ಬೇರ್ಪಡಿಸಬೇಕಾಗತ್ತೆ. ಹಾಗೆಯೇ

ಕೆಲವೊಂದು ಪದಾರ್ಥಗಳನ್ನ ಬೇಯಿಸುವಾಗ ಹಾಗೆ ತಣ್ಣಗಾಗಿಸಿ ತಿನ್ನೋದು, ಇದು ಕೂಡ ಒಂದು ಉತ್ತಮ ಮಾರ್ಗ ಅಂತ ಹೇಳ್ಬೋದು. ಹಾಗೆಯೇ ಸರಳವಾದಂತಹ ದೈನಂದಿನ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರಿಂದ ಹಾನಿಕಾರಕವಾದಂತಹ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಿದೆ, ಬೇರೆ ಪರಾವಲಂಬಿ ಜೀವಿಗಳು ನಮ್ಮ ಆಹಾರದಿಂದ ಸ್ವಲ್ಪ ದೂರ ಇರುತ್ತೆ, ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ, ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಮಿಸ್ಟರ್ 420 ಚಲನಚಿತ್ರದಿಂದ ಈ ಗೀತೆ.

ದಯವಿಟ್ಟು ಗಮನಿಸಿ ಚಲನಚಿತ್ರದಿಂದ ಪ್ರದೀಪ್ ಕುಮಾರ್ ಮತ್ತು ಶ್ವೇತಾ ದೇವನಹಳ್ಳಿ ಅವರ ಒಂದು ಧ್ವನಿಯಲ್ಲಿ ಜಯನ್ ಕಾಕಿನಿ ಅವರ ಸಾಹಿತ್ಯ, ಜೆ ಅನೂಪ್ ಸೀಲಿನವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತನ ಕೇಳಿದ್ರಿ. ಈ ಆಹಾರ ಸುರಕ್ಷತೆಯಲ್ಲಿ ಮೊದಲಿಗೆ ಆಹಾರವನ್ನು ತಯಾರಿಸುವ ಮೊದಲು ನಮ್ಮ ಕೈಗಳನ್ನು ಯಾವಾಗಲೂ ಕೂಡ ತೊಳೆದಿರಬೇಕು. ಅದು ಏನಂದರೆ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ನಮ್ಮ ಕೈಯಲ್ಲಿ ಇದ್ದೇ ಇರೋ ರೀತಿ ಕಾಪಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಅಡುಗೆ ಮಾಡುವಂತಹ ಒಂದು ಕೋಣೆ ಬಹಳ ಶುಚಿತ್ವದಿಂದ ತುಂಬಿರಬೇಕು. ಆಗ ಮಾತ್ರ ಇಂತಹ ಒಂದು ಸೂಕ್ಷ್ಮ ಜೀವಿಗಳಿಗೆ ನಾವು ಕಡಿವಾಣವನ್ನು ಹಾಕ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ, ಸುಪ್ರಿಯಾ ಆಚಾರ್ಯ ಅವರ ಒಂದು ಧ್ವನಿಯಲ್ಲಿ ಮೆರವಣಿಗೆ.

ಮಿಲನಾ ಚಲನಚಿತ್ರದಿಂದ ಸುರೇಶ್ ಪೀಟರ್ಸ್ ಮತ್ತು ಸ್ಟೀಫನ್ ಸೋನು ಕಕ್ಕರ್ ಅವರ ಒಂದು ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಸುಪ್ರಿಯಾ ರಾಮಕೃಷ್ಣಯ್ಯ ಅವರ ಧ್ವನಿಯಲ್ಲಿ, ಅಭಿಮನ್ ರಾಯ್ ಜಿ ಅವರ ಸಂಗೀತ ಮತ್ತು ಸಂಯೋಜನೆ ಇರುವಂತಹ ಗೀತೆ, ಮುರಳಿ ಮೀಟ್ಸ್ ಮೀರಾ ಚಲನಚಿತ್ರದಿಂದ.

ಇನ್ನು ಆಹಾರದ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಪ್ರತಿಯೊಂದು ಆಹಾರದ ಪದಾರ್ಥವನ್ನು ನಾವೇನು ಅಡುಗೆ ಮಾಡಲಿಕ್ಕೆಲ್ಲ ಕಟ್ ಮಾಡ್ತಾ ಇರ್ತೀವಿ, ಅಂತಹ ಒಂದು ಕಟ್ಟಿಗೆ ಮಾಡುವಂತಹ ಪದಾರ್ಥಗಳನ್ನು ಕೂಡ ನಾವು ಆಗಾಗ ವಾಶ್ ಮಾಡ್ತಾ ಇರಬೇಕು ಸರಿಯಾಗಿ. ಕೆಲವೊಮ್ಮೆ ಈ ಹಾಲಿನ ಪದಾರ್ಥಗಳನ್ನ ಏನು ಪಾತ್ರೆಗಳಿರುತ್ತೆ ಅದನ್ನೆಲ್ಲ ಬಿಸಿ ನೀರಿನಿಂದ ತೊಳಿತಾ ಇರಬೇಕಾಗತ್ತೆ. ಹಾಗೆಯೇ

ತಾಜಾ ಹಣ್ಣುಗಳಾಗಲಿ ಅಥವಾ ತರಕಾರಿಗಳನ್ನಾಗಲಿ ಹರಿಯುವ ನೀರಿನ ಅಡಿಯಲ್ಲಿ ಆದಷ್ಟು ತೊಳಿತಾ ಇರಬೇಕು. ಇಷ್ಟನ್ನು ಪಾಲಿಸ್ತಾ ಹಾಗೆ ಇದ್ರ ಜೊತೆ ನಮ್ಮ ಆಹಾರದ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಂತಹ ಎಲ್ಲ ಕ್ರಮಗಳನ್ನ ಪಾಲಿಸ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಭಾಗ್ಯ ನಮ್ಮದಾಗಲಿ ಅಂತ ಹೇಳ್ತಾ ಸಮಯ ಆಗಿದೆ. ಇದೀಗ 9:52 ನಮ್ಮ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಜೊತೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದೀಗ ಕೇಳಿ ಮಾಸ್ತಿ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಶಮಿತಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಒಂದು ಗೀತೆಗಿದೆ. ಅದಾದ ನಂತರ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಗೀತೆಯನ್ನು ಕೇಳಬಹುದು. ಈ ಗೀತೆ ಮಾರ್ಟಿನ್ ಚಲನಚಿತ್ರದಿಂದ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ, ಅರ್ಜುನ್ ಎಪಿ ಅವರ ಸಾಹಿತ್ಯವಿದೆ.

0: ಸಮಯ ಆಗ್ತದೆ ಇನ್ನೇನು 10 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶೀಯ ಎಲ್ಪಿಜಿ ಅಡುಗೆ ಅನಿಲದ ಬೆಲೆಯನ್ನು 14.2 ಕಿಲೋಗ್ರಾಂ ಸಿಲಿಂಡರ್ಗೆ 29 ರೂಪಾಯಿ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1,600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ತುಮಕೂರಿನಲ್ಲಿಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಜನರಿಗೆ ನಿವೇಶನಕ್ಕೆ 91 ಹಕ್ಕು ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 2026-27 ಸಾಲಿನ ಪಿಎಚ್ಡಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಇದೇ 10ರಂದು ಪ್ರಕಟವಾಗಲಿದೆ. ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ಇದೇ 17-19 ಅಭ್ಯರ್ಥಿಗಳ ಸಂದರ್ಶನ ನಡೆಯಲಿದೆ. ಇದೇ 23ರಂದು ಅರ್ಹತಾ ಪಟ್ಟಿ ಪ್ರಕಟಗೊಳ್ಳಲಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಸಂಭವನೀಯ ಅಪಾಯವಾಗಿದ್ದ ಇರಾನ್ನ 2 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪ್ರಾಬಲ್ಯ ಮುಂದುವರೆಸಿದ್ದು, ಈವರೆಗೆ 22 ಚಿನ್ನ, 5 ಬೆಳ್ಳಿ ಮತ್ತು 1 ಕಂಚಿನ ಪದಕದೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಆತ್ಮೀಯ ಕೇಳುಗರಿಗೆಲ್ಲ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಮೊದಲ ಹಳೆಯ ಸುಮಧುರ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇದೆ. ಭಾಗ್ಯವಂತರು ಚಲನಚಿತ್ರದಿಂದ ಆಯ್ದಂತಹ ಗೀತೆ ಇದು.

ಈಗ ಕೇಳಿ ಜ್ವಾಲಾಮುಖಿ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಟೋ ರಾಜ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ ರವಿಚಂದ್ರ ಚಲನಚಿತ್ರದಿಂದ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಸತ್ಯಂ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಸಿಂಹ ಜೋಡಿ ಚಲನಚಿತ್ರದಿಂದ ಈಗ ಕೇಳಿ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಈಗ ಕೇಳಿ ಮುದುಡಿದ ತಾವರೆ ಅರಳಿತು ಚಲನಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅನಾಮಿಕ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ವಸಂತಗೀತ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಮಂಜಿನ ತೆರೆ ಚಲನಚಿತ್ರದಿಂದ ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದೆ.

ಈಗ ಕೇಳಿ ಅನುರಕ್ತೆ ಚಲನಚಿತ್ರದಿಂದ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ, ಅಶ್ವಥ್ ವೈದ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಜನ್ಮ ಜನ್ಮದ ಅನುಬಂಧ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಸಮಯಾಗಿದೆ 10:56. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯಾಗಿದೆಯಾಗಿ ಇದೀಗ ಶಿವಮೆಚ್ಚಿದ ಕಣ್ಣಪ್ಪ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಕನಕದಾಸರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜಿ ಲತಾ.

ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಚಂದ ಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ ಬಿಡುದು.

ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ, ದೊಡ್ಡ ದೊಡ್ಡ ಕುದುರೆ ಏರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ, ಕುಂಟೆ ಕೂರಿಗೆಯಿಂದ ಹೆಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು

0: ಕಳ್ಳತನವನ್ನೇ ಮಾಡಿ ಕಟ್ಟಿ ಹೊಡೆಸಿಕೊಳ್ಳುವುದು ಹೊಟ್ಟೆಗಾಗಿ, ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮುಂಡ ಬೈರಾಗಿ, ನಾನಾ ವೇಷ ಗೊಂಬುವುದು ಹೊಟ್ಟೆಗಾಗಿ. ಉನ್ನತಕ್ಕಾಗಿ ನೆಲ ಆದಿಕೇಶವನ, ಉನ್ನತಕ್ಕಾಗಿ ನೆಲ ಆದಿಕೇಶವನ, ಅನುದಿನ ನೆನೆಬುದು ಭಕ್ತಿಗಾಗಿ ಪರಮುಕ್ತಿಗಾಗಿ.
1: ಸಮಯ ಆಗಿದೆ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟಪತಿ, ಹಂಗಾಮಿ ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ಬಿಡಿ ಜತ್ತಿ ಅವರ ಪುಣ್ಯಸ್ಮರಣೆ ಇಂದು. ಈ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ಬಿಡಿ ಜತ್ತಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಸವ ಸಮಿತಿಯ ಮೂಲಕ ಜಗದ್ಗುರು ಬಸವಣ್ಣನವರ ತತ್ವಗಳನ್ನು ಜನಸಾಮಾನ್ಯರ ಮನೆ ಮನಗಳಿಗೆ ತಲುಪಿಸಿದ ಅವರ ಆದರ್ಶಗಳು ಹಾಗೂ ನಾಡಿನ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳು ನಮ್ಮೆಲ್ಲರಿಗೂ ಸದಾ ಪ್ರೇರಣೆ ಎಂದು ಹೇಳಿದ್ದಾರೆ. ನವದೆಹಲಿಯ ಆರ್ಕೆಪುರಂನಲ್ಲಿರುವ ಪ್ರಸಿದ್ಧ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶಬರೀಶಂ ಕಟ್ಟಡವನ್ನು ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಅಧಿಕೃತವಾಗಿ ಉದ್ಘಾಟಿಸಿ ಭಕ್ತಾದಿಗಳಿಗೆ ಸಮರ್ಪಿಸಲಿದ್ದಾರೆ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ ಬ್ಯಾಂಕ್ ಒಳಗೊಂಡಿರುವ 661 ಕೋಟಿ ರೂಪಾಯಿಗಳ ಸರ್ಕಾರಿ ಹಣ ದುರುಪಯೋಗ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ನಿನ್ನೆ ಒಟ್ಟು 6 ಕಡೆಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕದ ಒಹಿಯೋ ರಾಜ್ಯದ ಟೊಲೆಡೋ ನಗರದಲ್ಲಿ ನಿನ್ನೆ ತಡರಾತ್ರಿ ನಡೆದ ಸಾಮೂಹಿಕ ಉತ್ಸವವಾದ ಓಲ್ಡ್ ವೆಸ್ಟ್ ಎಂಡ್ ಫೆಸ್ಟಿವಲ್ ಬಳಿ ಅಪರಿಚಿತ ದುಷ್ಕರ್ಮಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತೈವಾನ್ನ ಬನ್ಕಿಯಾವೊ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ನ್ಯೂ ತೈಪೇ ಸಿಟಿ ಅಥ್ಲೆಟಿಕ್ ಓಪನ್ ಜಾಗತಿಕ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಸಿಲ್ವರ್ ಕೂಟದಲ್ಲಿ ಶ್ರಭಾನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮನ್ನ ಅವರನ್ನೊಳಗೊಂಡ ಭಾರತದ ಮಹಿಳಾ 4x100 ಮೀಟರ್ ರಿಲೇ ತಂಡ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸೋ ವಿವಿಧ ಭಾರತಿ ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
0: ಮಧ್ಯಾಹ್ನದ ಬರ್ಸಾದಲ್ಲಿ ಈ ದಿನ ಈಗ ಕೇಳುತ್ತೀರಿ ಹೊಸ ಹಾಡು. ಆಮೇಲೆ ಮಕ್ಕಳ ಮುದ್ದು ಮಾತು 12:05 ಫೋನ್ ಇನ್ ಚಿತ್ರಗೀತೆಗಳು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು ಮಕ್ಕಳ ಮಾತು. ಈ ದಿನ ಕಲಾಭಾರತಿ 11:30. ಎಂದಿನಂತೆ ಚಿತ್ರತಾನ 2:40, 1:20 ಕೇಳ್ತೀರಿ. ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ಭಟ್ ಅವರ ಧ್ವನಿಗಳಲ್ಲಿತ್ತು. ಸಂಗೀತ ನೀಡಿದವರು ಅಜನೀಶ್ ಲೋಕನಾಥ್ ಬಿ, ಗೀತೆಯನ್ನು ಬರೆದವರು ಯೋಗರಾಜ್ ಭಟ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿತ್ತು. ಗೀತೆಯನ್ನು ಮೆಜೆಸ್ಟಿಕ್ 2 ಚಿತ್ರದಿಂದ ಆರಿಸಿದ್ದು. ಚೇತನ್ ನಾಯಕ್ ಅವರೊಂದಿಗೆ ಗೀತೆಯನ್ನು ಹಾಡಿದವರು ಅನುರಾಧ ಭಟ್. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಮೊದಲು ಮೂಡಿಬಂದ ಗೀತೆ ರಾಜಸಾಹೇಬ್ ಚಿತ್ರದ್ದು. ರಾಜ ಯುವರಾಜ ಗೀತೆಯನ್ನು ಕೇಳಿದ್ರಲ್ಲ, ಆ ಗೀತೆ ರಾಜಸಾಹೇಬ್ ಚಿತ್ರದ್ದು. ಅದ್ವಿತೀಯ ಓಜ್ಜಾಲ ಹಾಗೂ ಬೇಬಿ ಶ್ರೇಯಾ ಪೆಂಡ್ಯಾಲ ಅವರ ಧ್ವನಿಗಳಲ್ಲಿತ್ತು. ವರದರಾಜ ಚಿಕ್ಕಬಳ್ಳಾಪುರ ಅವರ ರಚನೆ, ಸಂಗೀತ ನೀಡಿದವರು ಎಸ್ ತಮನ್. ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಮುಂದುವರಿಯುತ್ತಿದೆ. ಸಮಯ 11:20. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ.

ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್ ಕೇಳಿದಿರಿ. ಸೀಟೆಡ್ ಹಯಗ್ರೀವ ಕಲ್ಟ್ ಚಿತ್ರದ ಗೀತೆಗಳನ್ನು ಈಗ ನೀವು ಕೇಳಿದ್ದು. ಇದಕ್ಕಿಂತ ಮುಂಚೆ ರಾಜಾ ಸಾಹೇಬ, ಮೆಜೆಸ್ಟಿಕ್ 2 ಹಾಗೂ ಲ್ಯಾಂಡ್ ಲಾರ್ಡ್ ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಇಂದಿನ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:31. ಅಂದರೆ ಇದು ಕಲಾಭಾರತಿಯ ಸಮಯ. ಇವತ್ತಿನ ಕಲಾಭಾರತಿ ಯಾರು? ಇವತ್ತಿನ ಕಲಾಭಾರತಿ ಯಾರು ಅಂದರೆ ಗೆಜ್ಜೆನಾದ ಅನುರಾಗ ಸಂಗಮ, ಪಲ್ಲಕ್ಕಿ, ಜನುಮದ ಜೋಡಿ. ಈ ಹೆಸರುಗಳನ್ನು ಹೇಳಿದರೆ ಇವತ್ತಿನ ಕಲಾಭಾರತಿ ಯಾರು ಅಂತ ನೀವೇ ಹೇಳ್ತೀರಿ. ಹೌದು, ಅತ್ಯುತ್ತಮ ಬರಹಗಾರ, ಸಂಗೀತ ಸಂಯೋಜಕ, ನಟರು, ಸೊಗಸಾಗಿ ಮಾತಾಡ್ತಾರೆ, ಸರಳ, ಸಹಜ, ಸಮಾಧಾನಿ ವಿ ಮನೋಹರ್. ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿರುವ ಗೀತೆಗಳನ್ನು ಇವತ್ತಿನ ಕಲಾಭಾರತಿಯಲ್ಲಿ ಕೇಳೋಣ.

ಇವತ್ತಿನ ನಮ್ಮ ಕಲಾಭಾರತಿಯಲ್ಲಿ ಮಾತಾಡುವ ಅಂತ ಮಾತಾಡ್ತಾ ಇದ್ದೀವಿ. ನಮ್ಮ ಸಂಗೀತ ನಿರ್ದೇಶಕ, ರಚನಾಕಾರ, ಮಲ್ಟಿ ಟ್ಯಾಲೆಂಟೆಡ್ ಮಾಂತ್ರಿಕ ಮಾತುಗಾರ ಅಂತಾನೆ ಕರಿತೀವಿ, ವಿ ಮನೋಹರ್ ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ವಿ ಮನೋಹರ್ ಅವರು ಪಲ್ಲಕ್ಕಿ ಚಿತ್ರಕ್ಕೆ ಅತ್ಯುತ್ತಮ ಬರಹಗಾರ ಅಂತ, ಗೆಜ್ಜನಾದ ಹಾಡಿಗೆ ಮೇಘ ಓ ಮೇಘ ಗೀತೆಗೆ ಅತ್ಯುತ್ತಮ ಬರಹಗಾರ ಅಂತ ಪ್ರಶಸ್ತಿ ಪಡೆದರೆ, ಅನುರಾಗ ಸಂಗಮ ಚಿತ್ರದ ಓ ಮಲ್ಲಿಗೆ ಗೀತೆಗೂ ಕೂಡ ಪ್ರಶಸ್ತಿಯನ್ನು ಪಡೆದರು. ಜನುಮದ ಜೋಡಿ, ಜೋಡಿ ಹಕ್ಕಿ, ಚಿಗುರಿದ ಕನಸು ಈ ಚಿತ್ರಗಳಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂತ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಈ ಗೀತೆಗಳು ಇವತ್ತಿಗೂ ಎವರ್ ಗ್ರೀನ್, ಯಾವಾಗಲೂ ಅದು ನಮಗೆ ಕೇಳಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ನಮ್ಮ ಶ್ರೋತೃಗಳು. ಹಾಗೆ ವೈವಿಧ್ಯಮಯ ಗೀತೆಗಳನ್ನು ಕೊಟ್ಟವರು ವಿ ಮನೋಹರ್ ಅವರು. ಮುಖ್ಯವಾಗಿ ಬರಹಗಾರರು, ರಚನಾಕಾರರು, ನಿರ್ದೇಶಕರು, ಸಂಗೀತ ಸಂಯೋಜಕರು, ಕೆಲವು ಕಡೆ ಅಭಿನಯ ಮಾಡಿದ್ದಾರೆ. ಮಾತುಗಾರ, ಮಲ್ಟಿ ಟ್ಯಾಲೆಂಟೆಡ್ ಮಾಂತ್ರಿಕ ವಿ ಮನೋಹರ್, ಗ್ರಾಮೀಣ ಸೊಗಡಿನ ಗೀತೆಗಳನ್ನು ನಮಗೆ ಅವರು ನೀಡಿದ್ದಾರೆ. ಜೊತೆಗೆ ವಾದ್ಯಗಳ ಬಳಕೆ, ಅವರು ಬಳಸುವ ವಾದ್ಯಗಳು ಮತ್ತು ಅವರು ನೀಡುವ ಸಂಗೀತಕ್ಕೆ ಅವರು ನೀಡುವ ಒಂದು ವಿಶಿಷ್ಟ ಟಚ್, ಇದು ಒಂದು ಬೇರೆಯೇ ಮಾಧುರ್ಯವನ್ನು ಸೃಷ್ಟಿಸುತ್ತೆ. ಹೊಸತು ಹಳೆಯದರ ಸಮ್ಮಿಲನ ವಿ ಮನೋಹರ್ ಅಂತ ನಾವು ಹೇಳಬಹುದು. ಅವರದು ಮಣ್ಣ ಸೊಗಡಿನ ಗಾನ ಅಂತ ಕೂಡ ಹೇಳ್ತಾರೆ ಬಲ್ಲವರು.

ನಿನ್ನದೇನು ದೋಷ ಇಲ್ಲ ಓ ಮಲ್ಲಿಗೆ ಅಂತ ಹಾಡನ್ನು ಬರೆದರು ವಿ ಮನೋಹರ್ ಅವರು. ಹೀಗೆ ಕಣ್ಣೀರು ಹಾಕಿಸುವ ಎಮೋಷನಲ್ ಭಾವನಾತ್ಮಕ ಗೀತೆಗಳನ್ನು ವಿ ಮನೋಹರ್ ಅವರು ಬರೆದಿದ್ದಾರೆ. ವಿ ಮನೋಹರ್ ಅವರು ತಾವೇ ಬರೆದು ತಾವೇ ಸಂಗೀತ ನೀಡಿರುವ ಗೀತೆಗಳು ಅನೇಕ. ಹಾಗೆ ಅವರು ಬರೆದು ಇತರ ಸಂಗೀತ ನಿರ್ದೇಶಕರು ಸಂಗೀತ ನೀಡಿರುವ ಗೀತೆಗಳು ಕೂಡ ಇವೆ. ಕಣ್ಣೀರು ಹಾಕುವ ಗೀತೆಗಳನ್ನು ಬರೆದರು. ಜೊತೆಗೆ ಅವರು ಬರೆದಿರೋ ತರಲೆ ಗೀತೆಗಳನ್ನು ಕೇಳಿದ್ರೆ ಈ ಗೀತೆನ ವಿ ಮನೋಹರೇ ಬರೆದಿದ್ದಾರಾ ಅಂತ ಅನ್ನಿಸುವಷ್ಟು ವಿಶೇಷವಾದ ಪದಬಳಕೆಗಳು ಅವರ ಗೀತೆಗಳಲ್ಲಿ ನಾವು ಕಾಣಬಹುದು. ಈ ಗೀತೆ ಕೇಳಿ, ಬಹಳ ವಿಶಿಷ್ಟವಾದ ಗೀತೆ ಇದು. ಮಾಲ್ಗುಡಿ ಶುಭಾ ಅವರ ಧ್ವನಿಯಲ್ಲಿದೆ. ಗುರುಕಿರಣ್ ಅವರು ಸಂಗೀತ ನೀಡಿದ್ದು, ಬರೆದದ್ದು ಮಾತ್ರ ವಿ ಮನೋಹರ್.

ತಾವ್ ಅಂತೂ ನಮ್ಮ ಹಾರ್ಟ್ನಲ್ಲಿ ವಿ ಮನೋಹರ್ ಅವರಿಗೆ ಬಹಳ ದೊಡ್ಡ ಜಾಗವನ್ನೇ ಕೊಟ್ಟಿದ್ದೀವಿ. ಉಪೇಂದ್ರ, ಸುನಿಲ್ ಕುಮಾರ್ ದೇಸಾಯಿ, ರಮೇಶ್ ಅರವಿಂದ್ ಕಾಂಬಿನೇಷನ್ನಲ್ಲಿ ಬಂದ ಗೀತೆಗಳಂತೂ ಸೂಪರ್ ಹಿಟ್ ಗೀತೆಗಳು ಅಂತ ಅನ್ನಿಸ್ಕೊಂಡವು. ಇವತ್ತಿಗೂ ಅವತ್ತಿಗೂ ಆ ಗೀತೆಗಳನ್ನು ಕೇಳಿದರೆ ಈಗಲೂ ಫ್ರೆಶ್ ಆಗಿದೆ ಹಾಡುಗಳು ಅನ್ನಿಸುವಷ್ಟು ಸೊಗಸಾದ ಗೀತೆಗಳು ವಿ ಮನೋಹರ್ ಅವರು ನಮಗೆ ಕೊಟ್ಟಿರುವ ಗೀತೆಗಳು. ಕಮರ್ಷಿಯಲ್ ಟ್ರ್ಯಾಕ್ಗಳಿಗೂ ಸೈ, ಹಾಗೆ ಕಲಾತ್ಮಕ ಚಿತ್ರಗಳಿಗೂ ಸೈ ವಿ ಮನೋಹರ್ ಅವರು. ಒಂದು ರೀತಿ ಮಣ್ಣ ಸೊಗಡಿನ ಹಾಡುಗಳು ಅವರದು. ದಕ್ಷಿಣ ಕರಾವಳಿಯ ವಿಟ್ಲ ಮೂಲದವರು ವಿ ಅಂದರೆ ವಿಟ್ಲ ಮನೋಹರ್ ಅವರು. ಗೆಜ್ಜೆನಾದ, ಜನುಮದ ಜೋಡಿ, ಓಮಲ್ಲಿಗೆ, ದೋಣಿಸಾಗಲಿ, ಮಾಂಗಲ್ಯಂ, ತಂತು ನಾನೇನ, ಇವೆಲ್ಲ ಅವರ ಎವರ್ಗ್ರೀನ್ ಹಿಟ್ ಆಲ್ಬಮ್ಗಳು. ಅವರ ಗೀತೆಗಳನ್ನು ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನ್ಸತ್ತೆ. ಸಾವಿರದ ಸರ್ದಾರ ಕೂಡ ಅವರು. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ 1000ಕ್ಕೂ ಹೆಚ್ಚು ಸೂಪರ್ ಹಿಟ್ ಹಾಡುಗಳನ್ನು ಬರೆದಿದ್ದಾರೆ. ತುಳುದಲ್ಲಿ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ತೆರೆಯ ಹಿಂದೆ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಮಠ, ದುನಿಯಾ, ಎದ್ದೇಳು ಮಂಜುನಾಥ, ಈ ಗೀತೆಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಕಿರುತೆರೆ, ಧಾರಾವಾಹಿ, ದಂಡಪಿಂಡಗಳು, ಇದಕ್ಕೆ ಅವರು ಶೀರ್ಷಿಕೆ ಗೀತೆ ಬರೆದು ಸಂಗೀತ ನೀಡಿದರು. ಹಾಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ, ಚಿತ್ರರಂಗದ ವಿವಿಧ ರಂಗ ಆಯಾಮಗಳಲ್ಲಿ ಕೆಲಸ ಮಾಡಿದವರು ವಿ ಮನೋಹರ್ ಅವರು. ವಿ ಮನೋಹರ್ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಅವರು ಒಂಥರ ಮಾಂತ್ರಿಕ, ಆಲ್ರೌಂಡರ್ ಅಂತಲೇ ಕರೀತಾರೆ. ಇವತ್ತು ನಮ್ಮ ಕಲಾಭಾರತಿಯಲ್ಲಿ ವಿ ಮನೋಹರ್ ಅವರ ಕೆಲವು ವಿಶಿಷ್ಟ ಗೀತೆಗಳನ್ನು ಕೇಳಿದ್ವಿ.

ಇವತ್ತಿನ ಅಬ್ಬರದ ಸಂಗೀತದಲ್ಲಿ ವಿ ಮನೋಹರ್ ಅವರ ಹಾಡುಗಳು, ಒಂದು ರೀತಿ ಗಿಟಾರ್, ಕೊಳಲು, ತಬಲಾ ಈ ರೀತಿ ಸರಳವಾದ ವಾದ್ಯಗಳನ್ನೇ ಬಳಸಿಕೊಂಡು ಒಂದು ರೀತಿ ಹೆಚ್ಚು ಮೆಲೋಡಿಯನ್ನು ಕೊಡ್ತವೆ ಅಂತ ಅನ್ನಿಸುತ್ತಲ್ಲ.

ಇವತ್ತಿನ ನಮ್ಮ ಕಲಾಭಾರತಿಯ ನಕ್ಷತ್ರ ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿರುವ ಕೆಲವು ಗೀತೆಗಳನ್ನು ಕೇಳ್ತಾ ಇದ್ದೇವೆ. ಸರಳ ಸಾಹಿತ್ಯ ಶಕ್ತಿ, ಮಧುರ ಸಂಗೀತ, ಗ್ರಾಮೀಣ ಸೊಗಡು, ಭಾವನಾತ್ಮಕ ನಂಟು ವಿ ಮನೋಹರ್. ವಿ ಮನೋಹರ್ ಅವರು ಚಿತ್ರರಂಗಕ್ಕೆ ಬರುವ ಮುನ್ನ ಕೆಲವು ಪತ್ರಿಕೆಗಳಲ್ಲಿ ಅವರು ಕಾರ್ಟೂನಿಸ್ಟ್ ಆಗಿದ್ದರು, ಚಿತ್ರಗಳನ್ನು ಕೂಡ ಬರೀತಿದ್ರು. ವಿ ಮನೋಹರ್ ಅವರು ಕಾರ್ಟೂನ್ಗಳ ರಚನೆ ಮಾಡ್ತಿದ್ರು. ಕಾಶಿನಾಥ್ ಅವರ ಜೊತೆ ಅನುಭವ ಚಿತ್ರಕ್ಕಾಗಿ ಅವರು ಬರೆದ ಈ ಗೀತೆ

ಚಿತ್ರರಂಗದಲ್ಲಿ ಅವರು ಬರೆದ ಮೊದಲ ಗೀತೆ. ಇಂದಿಗೂ ಈ ಗೀತೆ ಜನಪ್ರಿಯ ಗೀತೆ. ವೈದ್ಯನಾಥನ್ ಅವರು ಸಂಗೀತ ನೀಡಿದ್ರು. ಈ ಗೀತೆಯನ್ನ ವಿ ಮನೋಹರ್ ಅವರು ಬರೆದದ್ದು.

ಚಿತ್ರರಂಗಕ್ಕೆ ನಾನು ನಿರ್ದೇಶಕ ಆಗಬೇಕು ಅನ್ನುವ ಕನಸಿನ ಜೊತೆಗೆ ಬಂದೆ. ಆದರೆ ಸಂಗೀತದಲ್ಲಿ ನನಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ಅದನ್ನು ಗಮನಿಸಿ ನನಗೆ ನಿರ್ದೇಶಕರು ಮ್ಯೂಸಿಕ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ತರಲೆ ನನ್ನ ಮಗ ಸಿನಿಮಾದಿಂದ ಅಕಸ್ಮಾತ್ತಾಗಿ ನಾನು ಸಂಗೀತ ನಿರ್ದೇಶಕ ಆದೆ. ಜನ ನನ್ನನ್ನು ಸಂಗೀತ ನಿರ್ದೇಶಕ ಬರಹಗಾರ ಅಂತಲೇ ಗುರುತಿಸಿದರು. ಜನಮದ ಜೋಡಿ ಸೂಪರ್ ಹಿಟ್ ಆಯಿತು, ಓಮಲ್ಲಿಗೆ ಸಿನಿಮಾ ಮಾಡುವ ಅವಕಾಶ ಸಿಕ್ತು. ಹೀಗೆ ನನ್ನ ನಿರ್ದೇಶನಕ್ಕೆ ನಿರ್ದೇಶನ ಮಾಡಬೇಕು ಅನ್ನುವ ಕನಸಿಗೆ ಅಷ್ಟಾಗಿ ನನಗೆ ಬೆಂಬಲ ಸಿಗದಿದ್ದರೂ ನಾನು ವಿಶೇಷವಾದ ಸಂಗೀತ ನಿರ್ದೇಶಕ, ಒಂದು ವಿಶಿಷ್ಟ ಬರಹಗಾರ ಅಂತಲೇ ಜನ ನನ್ನನ್ನು ಗುರುತಿಸಿದರು. ಸಂಗೀತದಿಂದ ನಾನು ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸಂಗೀತದ ಕೆಲಸಗಳನ್ನು ಸದಾ ಜಾರಿಯಲ್ಲಿ ಇಟ್ಟಿರ್ತೀನಿ ಅಂತಾರೆ ವಿ ಮನೋಹರ್ ಅವರು. ಇವತ್ತಿನ ನಮ್ಮ ಕಲಾಭಾರತೀಯ ನಕ್ಷತ್ರ ವಿ ಮನೋಹರ್.

0: ವಿ ಮನೋಹರ್ ಅವರು ಬರೆದ ಒಂದು ಪವರ್ಫುಲ್ ಸಾಂಗ್. ಅಣ್ಣ ಅವರ ಧ್ವನಿಯಲ್ಲಿರುವ ಈ ಗೀತೆ ಬಹಳ ಜನಪ್ರಿಯ ಗೀತೆ. ಕಲಾಭಾರತಿಯಲ್ಲಿ ಇವತ್ತು ವಿ ಮನೋಹರ್ ಅವರು ಬರೆದ ಗೀತೆಗಳನ್ನು ಕೇಳಿದ್ವಿ. ಸಮಯ ಆಗೇ ಹೋಯಿತು 12 ಗಂಟೆ. ಈಗ ಪ್ರದೇಶ ಸಮಾಚಾರ ಕೇಳೋಣ, ಮತ್ತೆ ಕಾರ್ಯಕ್ರಮ ಮುಂದುವರೆಸೋಣ. ಕೇಳ್ತಾ ಇರಿ ವಿವಿಧ ಭಾರತಿ.
1: ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ, ಅಂದರೆ ಇಂದು, ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ, ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ, ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ, ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋದ್ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನ ಕಾಲೇಜ್ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದು ಸೆಷನ್ ಓದ್ತಿದ್ದೆ ನಾನು. ಇನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟಪತಿ, ಹಂಗಾಮಿ ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಕರೆಗೊಂದು ಹಾಡುನಲ್ಲಿ ಪ್ರತಿದಿನ ನಾವೆಲ್ಲ ನೀವೆಲ್ಲ ಮಾತಾಡ್ತೀವಿ, ಆದರೆ ಇವತ್ತು ಮಕ್ಕಳ ಮಾತು. ಭಾನುವಾರ ಕರೆಗೊಂದು ಹಾಡು ಕಾರ್ಯಕ್ರಮದ ವಿಶೇಷ, ಮಕ್ಕಳ ಮಾತನ್ನ ನಾವು ಕೇಳ್ತೀವಿ, ಮಕ್ಕಳ ಇಷ್ಟದ ಗೀತೆಗಳನ್ನ ನಾವು ಕೇಳ್ತೀವಿ. ಮಕ್ಕಳ ಮನಸ್ಸು ಕಲ್ಮಶವಿಲ್ಲದ ಹಾಲಿನ ಹಾಗೆ, ಅವರ ಮಾತುಗಳು ಕೇಳೋದಕ್ಕೆ ಚೆಂದ. ನಾವು ಅಂದರೆ ದೊಡ್ಡವರು ಅಂತ ಅಂದುಕೊಂಡ ನಾವು ಯೋಚಿಸದ ಅನೇಕ ವಿಚಾರಗಳನ್ನು ಮಕ್ಕಳು ಹಾಯಾಗಿ ಮಾತಾಡ್ತಾರೆ. ಮಕ್ಕಳಿಗೆ ಮಾತಾಡಲು ಬಿಡಿ, ಅವರಿಷ್ಟದ ಮಾತುಗಳನ್ನು ನಾವು ಆಲಿಸೋಣ. ಮಕ್ಕಳ ಮಾತು ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ನಮಗೆ ನೀವು ಕರೆ ಮಾಡಬಹುದು, ದೊಡ್ಡವರು ಕರೆ ಮಾಡಿ ಕೊಡಬಹುದು, ಅಥವಾ ಯಾರಾದರೂ ಶಿಕ್ಷಕರು ಪೋಷಕರು ಇದ್ದರೆ ಕರೆ ಮಾಡಬಹುದು. ಮಕ್ಕಳಿಗೆ ಫೋನನ್ನು ಕೊಡಿ, ಅವರು ಮಾತಾಡಲಿ, ನಾವು ಮಾತಾಡಿಸ್ತೇವೆ. ನಮ್ಮ ಸಂಖ್ಯೆ 9483091209, ಇದು ವಾಟ್ಸಪ್ ಸಂಖ್ಯೆ. ನೀವು ವಾಟ್ಸಪ್ಗೆ ನಮಗೆ ಸಂದೇಶಗಳನ್ನು ಕಳಿಸುವ ಸಂಖ್ಯೆ 9483091209. ನಮಗೆ ನೀವು ಕರೆ ಮಾಡಬಹುದಾದ ಸಂಖ್ಯೆ 0802327 0802226127. ವಾಟ್ಸಪ್ ಸಂಖ್ಯೆಗೆ ನೀವು ಕರೆ ಮಾಡೋದು ಬೇಡ. ಈ ಸಂಖ್ಯೆಗಳಿಗೆ ಅಂದರೆ 2226112257 ಅಥವಾ 2237088 ಈ ನಂಬರ್ಗಳಿಗೆ ಕರೆ ಮಾಡಿ, ಮಕ್ಕಳಿಗೆ ಮಾತಾಡೋದಕ್ಕೆ ಕೊಡಿ. ಮಕ್ಕಳು ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ, ಅವರಿಷ್ಟದ ಹಾಡುಗಳು ಏನು ಅಂತ ಕೇಳೋಣ. ಕರೆಗೊಂದು ಹಾಡು ಮಕ್ಕಳ ಮಾತು.

0: ಮಕ್ಕಳು ಮಾತು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ? ಹಲೋ, ನಮಸ್ತೆ.
1: ನಾವು ಕೃತಿಕಾ.
0: ಹೇಳು ಕೃತಿಕಾ, ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ದೆ?
1: ನಾನು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ.
0: 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಈಗ ಏನ್ ಮಾಡ್ತಿದ್ದೆ ಫೋನ್ ಮಾಡಕ್ ಮುಂಚೆ? ಫೋನ್ ಮಾಡಕ್ ಆಟ ಆಡ್ತಿದ್ದೆ. ಏನ್ ಆಟ ಆಡ್ತಿದ್ದೆ?
1: ಕಣ್ಣಮುಚ್ಚಾಲೆ
0: ಆಟ. ಎಷ್ಟು ಚೆನ್ನಾಗಿರತ್ತಲ್ವಾ? ಕಣ್ಣು ಮುಚ್ಕೊಂಡ್ಬಿಟ್ಟು ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡದಾ?

0: ಬಟ್ಟೆ ಕಟ್ಕೊಂಡು ಹುಡ್ಕೋದು ಬೇರೆಯವ್ರನ್ನ ಅಲ್ವಾ? ಎಷ್ಟ್ ಜನ ಆಟ ಆಡ್ತೀರಿ ನೀವು ಅದು ಕಣ್ಣ ಮುಚ್ಚಾಲೆ ಆಟ?
1: ಐದ್ ಜನ.
0: ಓಹೋ, ನಿನ್ ಫ್ರೆಂಡ್ಸ್ ಎಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿರೋರೆಲ್ಲ ಅಲ್ಲಿದಾರ ಈಗ? ಇಲ್ಲ, ಅವ್ರವ್ರ ಮನೇಲಿ ಹೋಗ್ಬಿಟ್ರ ಆಟ ಮುಗಿಸಿ? ಹೌದಾ, ನಿಮ್ ಫ್ರೆಂಡ್ಸ್ ಎಲ್ಲ ರೇಡಿಯೋ ಕೇಳ್ತಾರಾ? ಇವತ್ ನಾನು ರೇಡಿಯೋಲ್ ಮಾತಾಡ್ತೀನಿ ಕೇಳಿ ಅಂತ ಹೇಳ್ಬೇಕಿತ್ತು ಫ್ರೆಂಡ್ಸ್ಗೆ. ಹೇಳಿದ್ಯಾ? ಯಾರ್ಯಾರು ನಿನ್ ಫ್ರೆಂಡ್ಸ್, ಹೆಸರು ಹೇಳು.
1: ರಚನಾ,
0: ಆಮೇಲೆ
1: ಶ್ರಾವ್ಯ,
0: ಕಾವ್ಯ ಅಲ್ಲ ಶ್ರಾವ್ಯ,
1: ಚಿಂಟು,
0: ಸಾನ್ವಿ. ಎಲ್ಲರೂ ಎಷ್ಟು ಖುಷಿಯಾಗಿ ಭಾನುವಾರ ಬಂತು ಅಂದ್ರೆ ಕಣ್ಣ ಮುಚ್ಚಾಲೆ ಆಟ ಆಡೋದು, ಕಿರ್ಚಾಡೋದು, ಹಾಡು ಕೇಳೋದು, ಮಜಾ ಮಾಡೋದಲ್ವಾ? ಕೃತಿಕಾ, ನಿಂಗೆ ಯಾವ ಹಾಡು ತುಂಬಾ ಇಷ್ಟ?
1: ಇದು ಶಿವರಾಜ್ ಕುಮಾರ್ದು ಗಲಾಟೆ ಅಳಿಯನ್ ಫಿಲಂ ಇಂದ ಸಾಗರಿಯ ಸಾಗರಿಯ ಸಾಂಗ್.
0: ಹ್ಮ್ ಹ್ಮ್, ರೆಡ್ಡಿ ಇಟ್ಕೊಂಡ್ಬಿಟ್ಟಿದ್ಯಾಲ ಹೇಳಕ್ಕೆ. ಹ್ಮ್, ಆ ಹಾಡು ಕೇಳಿದ್ಯಾ ನೀನು?
1: ಇಲ್ಲ.
0: ಕೇಳಿಲ್ವಾ? ಮತ್ತದೇಂಗ ಆ ಹಾಡು ಇಷ್ಟ ನಿಂಗೆ? ನಿಮ್ಮ ಅಪ್ಪ ಅಮ್ಮಂಗೆ ಇಷ್ಟನಾ? ಅಪ್ಪ ಅಮ್ಮಂಗೆ ಇಷ್ಟ, ಅದಕ್ಕೆ ನೀನು ಆ ಹಾಡು ಹಾಕಿ ಅಂತ ಅಪ್ಪ ಅಮ್ಮಂಗೋಸ್ಕರ ಮಾತಾಡಿ ಹಾಡು ಕೇಳ್ತಾ ಇದೀಯಾ. ಹೌದಾ, ನೋಡಿದ್ಯಾ ಸಿನಿಮಾ? ನೋಡಿದ್ಯಾ? ಹ್ಮ್ ಹ್ಮ್, ಗಲಾಟೆ ಅಳಿ ಅಂದ್ರು ಅಲ್ವಾ, ಯಾವ ಹಾಡು? ಸಾಗರಿಯೇ ಬೇಕಾ? ಆಗ್ಲಿ, ಅಪ್ಪ ಏನ್ ಮಾಡ್ತಾರೆ?
1: ಅಪ್ಪ ಬಿಎಲ್ ಹೋಗ್ತಾರೆ.
0: ಹ್ಮ್, ಎಲ್ಲಿ? ಸರಿ ಸರಿ ಸರಿ, ಆಗ್ಲಿ ಪುಟ, ನಿನ್ಗೆ ಅಪ್ಪ ಅಮ್ಮ ಇಷ್ಟಪಟ್ಟಿರೋ ಹಾಡನ್ನ ಹಾಕು ಅಂತ ಕೇಳು ಅಂತ ನಿಂಗೆ ಹೇಳಿದ್ರು. ಸೊ ನೀನು ಅಪ್ಪ ಅಮ್ಮಗೋಸ್ಕರ ಮಾತಾಡಿ ಈ ಹಾಡು ಹಾಕು ಅಂತ ನನ್ಗೆ ಹೇಳಿದೆ. ನಿನಗೆ ಇಷ್ಟವಾದ ಹಾಡು ಯಾವ್ದಾದ್ರು ಇದೆಯಾ? ಕೇಳ್ತೀಯಾ ಯಾವಾಗ್ಲಾದ್ರೂ? ನೀನು ತುಂಬಾ ಯಾವಾಗ್ಲಾದ್ರೂ ಹಾಡ್ಕೊಳ್ಳೋದು ಅಥವಾ ಏನಾದರೂ ಯಾವ್ದಾದ್ರು ಸಿನಿಮಾಗೆ ಹೋದಾಗ ನಿನ್ ಮನ್ಸಲ್ಲಿ ಯಾವ್ದಾದ್ರೂ ಹಾಡು, ನಿಮ್ ಟೀಚರ್ ಹೇಳೋ ಹಾಡು, ನೀನ್ ಡಾನ್ಸ್ ಮಾಡಿದ ಹಾಡು, ಹಂಗೇನಾದ್ರು ಇದೆಯಾ? ಯಾವ್ದಾದ್ರು ನೆನಪಾಗತ್ತಾ? ಯಾವ್ದು? ಹೂವೆ ಹೂವೆ, ನಿಂಗೆ ನಿಂಗ್ ಇಷ್ಟವಾದ ಹಾಡು. ಈ ಹಾಡನ್ನ ಇವತ್ ನೀ ಕೇಳ್ತಾ ಇರೋದು ಅಪ್ಪ ಅಮ್ಮಗೆ ಅಲ್ವಾ? ಓಕೆ ಕೃತಿಕಾ, ಕೇಳು ಈ ಹಾಡು, ಕೇಳು ಚೆನ್ನಾಗಿದೆ. ಹಂಗೆ ಹಾಡನ್ನ ಬರ್ಕೋ ಆಯ್ತಾ? ಬರ್ಕೊಂಡು ನೀನು ಹಾಡಕ್ ಟ್ರೈ ಮಾಡು. ಓಕೆ, ಬಾಯ್.
1: ಬಾಯ್,
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.

0: ಭಾನುವಾರ ಬಂದರೆ ನಾವು ಮಕ್ಕಳ ಮಾತನ್ನು ಕೇಳ್ತೀವಿ. ಅವರ ಇಷ್ಟದ ಹಾಡುಗಳು ಅಥವಾ ಅವ್ರು ಏನು ಹೇಳ್ತಾರೆ, ನಮ್ಮ ಮಕ್ಕಳು ಅವರು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ, ಹಾಗೆಯೇ ಅವರನ್ನು ಮಾತಾಡಿಸುವ ಒಂದು ಪುಟ್ಟ ಪ್ರಯತ್ನ ಭಾನುವಾರದ ಈ ಕಾರ್ಯಕ್ರಮ ಕರೆಗೊಂದು ಹಾಡು. ಈಗ ನಮ್ಮೊಟ್ಟಿಗೆ ಹಲೋ ನಮಸ್ಕಾರ. ಹಲೋ
1: ಹಲೋ, ಬೆಂಗಳೂರಿನಿಂದ ಜಯಂತ್.
0: ಬೆಂಗಳೂರಿನಿಂದ ಜಯಂತ್, ಏ ಎಷ್ಟು ಮಾಡ್ತಾ ಇರ್ತೀಯ, ಯಾವಾಗ್ಲೂ ನಮ್ಮ ಕರೆ ಮಾಡ್ತೀಯ ಅಲ್ವಾ, ಕಾಯ್ತಾ ಇರ್ತೀಯ ಭಾನುವಾರಕ್ಕೆ ಅಲ್ವಾ ಜಯಂತ್? ಹಾ, ಮತ್ತೆ ಏನ್ ಸಮಾಚಾರ? ಹ್ಮ್, ಹೌದಲ್ವಾ, ಮತ್ತೆ ಏನ್ ಸಮಾಚಾರ ಹೇಳು, ಏನ್ ಮಾಡ್ತಾ ಇದ್ದೆ? ನಾವ್ ಹೇಳೋದಪ್ಪ, ನಾವ್ ರೇಡಿಯೋದಲ್ಲಿ ಹೇಳ್ತಾನೆ ಇರ್ತೀವಪ್ಪ ಸಮಾಚಾರ, ನೀವ್ ಕೇಳ್ತಾ ಇದ್ರೆ ನಾವ್ ಹೇಳ್ತಾ ಇರ್ತೀವಪ್ಪ ಅಲ್ವಾ? ಹ್ಮ್, ಅಲ್ಲ ಜಯಂತ್, ನಿಂಗೆ ಎಷ್ಟೊಂದ್ ಹಾಡೆಲ್ಲ ಕೇಳ್ತಾ ಇರ್ತೀಯಲ್ಲ, ನೀ ರೇಡಿಯೋ ಕೇಳ್ತಿರ್ತೀಯ ಅಲ್ವಾ, ಅಪ್ಪ ಯಾವಾಗ್ಲೂ ರೇಡಿಯೋ ಹಾಕಿರ್ತಾರೆ. ಇವತ್ ಯಾವ ಹಾಡಿಗೆ ಕರೆ ಮಾಡಿದೆ ನೀನು? ನೀನೇ. ಹ್ಮ್, ಯಾವ ಹಾಡು? ಯಾವ ಹಾಡು, ಯಾವ ಚಿತ್ರದ್ದು? ಎಲ್ಲೆಲ್ಲಿ ಹೇಳು ಹೇಳು.
1: ಜಗದಲ್ಲಿರುವ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲ ಹುಟ್ಟಿದ ನಾನೇ ಒಬ್ಬ, ನೀ ನನ್ನವಳನ್ನು ನನಗೆ ಜಂಬ, ಜೋಪಾನ ಮಾಡುವೆನ ತುಂಬಾ ತುಂಬಾ.
0: ಓ, ಯಾವ್ದು ಅದು? ಬುಲ್ಬುಲ್, ಬುಲ್ಬುಲ್ ಚಿತ್ರದ ಹಾಡಲ್ವೇನೋ ಅಲ್ವಾ? ಗೊತ್ತಾಯ್ತು ಗೊತ್ತಾಯ್ತು, ನೀನ್ ಹಾಡದ್ ಮೇಲೆ ನಂಗದ್ ಗೊತ್ತಾಯ್ತು ನೋಡು, ನೀ ಮೊದ್ಲು ಹೇಳ್ದಾಗ ನಂಗ್ ಗೊತ್ತಾಗ್ಲಿಲ್ಲ. ಹ್ಮ್, ಆಮೇಲೆ ನೀನು ಈಗ ಸಮಾಚಾರ ನೀನೇ ಹೇಳ್ಬೇಕು ಅಂದ್ಯಲ್ಲ. ಅಬ್ಬಾಬಾಬಾಬಾಬಾ, ನಿನ್ನಷ್ಟು ಬುದ್ಧಿ ನಂಗಿಲ್ಲ ಬಿಡಪ್ಪ ಅಲ್ವಾ. ನಾನೇನು ಹಾಡ್ ಹಾಕ್ತೀನಿ, ಆದ್ರೆ ನಿನ್ನಂಗೆ ಚಕ್ ಅಂತ ಹೇಳಕ್ಕೆ ಮಾತಾಡಕ್ಕೆ ನಂಗ್ ಬರಲ್ವೇ? ಹಾ, ಫೋನಿಂದ ನೋಡ್ಕೊಂಡೆ ಈಗ ನಿನ್ ಹಾಡ್ ಹಾಕ್ತೀನಿ ಆಮೇಲೆ. ಅಬ್ಬಾಬಾಬಾ, ಏ ಕಳ್ಳ.

ಎಷ್ಟೊಂದ್ ಮಾತಾಡ್ತೀಯೋ ನೀನು? ಎಷ್ಟನೇ ಕ್ಲಾಸೋ ನೀನು? ಥರ್ಡ್ ಸ್ಟ್ಯಾಂಡರ್ಡ್ ಇಷ್ಟು ಮಾತಾಡ್ತೀಯ ನೀನು? ಆಹಾ, ನಗದ್ ನೋಡು. ಏಯ್, ಈಗ ನೀನು ನಂಗೆ ಯಾವ್ದಾದ್ರು ಒಂದು ಕತೆ ಹೇಳಪ್ಪ. ನೀನು ಅಜ್ಜಿ ತಾತ ಅಪ್ಪ ಅಮ್ಮ ಯಾರು ಇಲ್ವಾ? ಕತೆ ಹೇಳಲ್ಲ ಅಂತ ಹೇಳು, ಇಲ್ಲ ಅಂತ ಹೇಳ್ತಿದ್ಯ. ಅಜ್ಜಿ ತಾತ ಇದ್ರೆ ಮಾತ್ರ ಕತೆ ಹೇಳ್ಬೇಕಾ? ನಿಮ್ ಟೀಚರ್ ಕತೆ ಹೇಳಲ್ವಾ ಸ್ಕೂಲಲ್ಲಿ? ನಿಮ್ ಅವರು ಕತೆ ಹೇಳೋದು ಜಾಸ್ತಿನಾ? ಆಯ್ತಪ್ಪ, ಇವಾಗ ನಿನ್ಗೆ ಯಾರು ಹೇಳಿರ್ತಾರೆ ಅಥವಾ ನೀನ್ ಇಷ್ಟೊಂದು ರೇಡಿಯೋ ಎಲ್ಲ ಕೇಳ್ತೀಯಲ್ಲ ಕತೆ. ಯಾರೋ ಅಜ್ಜಿ ತಾತ, ಅಜ್ಜಿ ತಾತ ಇಲ್ಲ ಅಂದ್ರೆ ಕತೆ ಇಲ್ಲ ಅಂತನಾ? ಅಬ್ಬಬ್ಬಾ, ಕತೆ ಮರ್ತೆ ಅಲ್ಲ ಕಣೋ ಪೆದ್ದ, ಕತೆ ಕೇಳಿದ್ರೆ ತಾನೆ ಮರ್ತೋಗೋದು, ಮೊದ್ಲು ಕತೆ ಕೇಳ್ಬೇಕು ತಾನೆ. ಹೌದಾ? ಆಯ್ತಪ್ಪ, ಹಿಂಗ್ ನಿನ್ ಕತೆ ಇಷ್ಟನಾ? ಇಷ್ಟನಾ ಕತೆ? ಹ್ಮ್, ಸರಿ ಆಯ್ತು. ಈಗ ಅಜ್ಜಿ ನಿಂಗೆ ಕತೆ ಹೇಳಿಲ್ಲ, ನಿನ್ ಕತೆ ಅಂದ್ರೆ ಇಷ್ಟನಾ? ಯಾರಲ್ಲಿ ಪಕ್ಕ ಗಲಾಟೆ ಮಾಡ್ತಿರೋದು? ಪಕ್ಕ ಯಾರೋ ಗಲಾಟೆ ಮಾಡ್ತಿದಾರಲ್ಲ, ಯಾರು? ಹ್ಮ್, ಹೌದಲ್ಲ, ನಾನು ಮಾತಾಡ್ತೀನಿ ಅಂತ. ಓಹೋ ಹೋ, ಎಲ್ಲ ಭಾನುವಾರ ಅಂದ್ರೆ ಎಲ್ಲ ಮನೆಯಲ್ಲಿ ಜೋರು ಅಲ್ವಾ? ಓಹೋ, ಸರಿ ಸರಿ ಸರಿ, ಎಲ್ಲ ಮಕ್ಕಳೆಲ್ಲ ಗಲಾಟೆ. ನೀನ್ ಪಾಪ ತುಂಬಾ ದೊಡ್ಡವನು ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಲ್ವಾ? ನೀ ದೊಡ್ಡವನು, ನೀನ್ ಸೈಲೆಂಟು. ಹಾ ಹಾ ಹಾ, ನಿನ್ನ ಸೈಲೆಂಟ್ ಅಂದ್ರೆ ಆಯ್ತಪ್ಪ. ಹ್ಮ್, ನಮ್ಮೆಲ್ಲ ಶ್ರೋತೃಗಳು ಇವಾಗ ನಗ್ತಾರೆ ನೋಡು, ನೀನು ಸೈಲೆಂಟ್ ಹುಡುಗ ಅಂತ ಹೇಳ್ಬೇಕು ಇವಾಗ ನಾವು. ಆಯ್ತು ಕಣಪ್ಪ, ನಿನ್ ಗೀತೆ ಪ್ರಸಾರ ಮಾಡ್ತೀವಿ. ಮಾತಾಡಿದ್ದಕ್ಕೆ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ನಂಗೂ ಅಷ್ಟೇಪ್ಪ, ಥ್ಯಾಂಕ್ ಯು, ಬಾಯ್. ಎಷ್ಟು ಮಾತಾಡ್ತಾನೆ ನಮ್ಮ ಜಯಂತ್, ಅವನು ಹೇಳ್ತಾನೆ ಸೈಲೆಂಟ್ ಹುಡುಗ ಅಂತೆ. ಅವನು ಮನೆಗೆ ಬಂದಿರೋ ದೊಡ್ಡಪ್ಪನ ಮಕ್ಕಳು ಗಲಾಟೆ ಮಾಡ್ತಿದಾರಂತೆ. ಮಕ್ಕಳ ಮಾತು, ಮುಗ್ಧ ಮಾತು ಎಷ್ಟು ಚೆಂದ ಅಲ್ಲ. ಜಯಂತ್ ಹೇಳಿದ ಹಾಡು ಸೋನು ನಿಗಮ್ ಅವರು ಹಾಡಿದ ಬುಲ್ಬುಲ್ ಚಿತ್ರದ ಗೀತೆ ಕೇಳೋಣ. ಜಯಂತ್ ಹಾಗೂ ಅವರ ಮನೆಯವರಿಗಾಗಿ ಈ ಹಾಡು.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು. ಇವತ್ತು ಮಕ್ಕಳ ಮಾತು. 12:26 ಸಮಯ ಆಗಿದೆ. ಮಕ್ಕಳ ಮಾತುಗಳನ್ನು ಕೇಳೋದು ಅಂದರೆ ಅದೊಂಥರ ಚೆಂದ. ಮಕ್ಕಳು ಏನೆಲ್ಲ ಹೇಳಬಹುದು, ಹೇಗೆ ಮಾತಾಡಬಹುದು, ಅವರ ಕಲ್ಪನಾ ಲಹರಿ ಏನು ಕೇಳೋಣ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ, ಹೇಳಿ.
1: ನಾನು ಜಾನವಿ ಅಂತ.
0: ಗಾನ್ಹವಿ?
1: ಜಾನವಿ.
0: ಜಾನವಿ, ಎಲ್ಲಿಂದ ಮಾತಾಡ್ತಿದ್ಯಾ ಜಾನವಿ?
1: ಕಾಡ್ಗೋಡಿ.
0: ಕಾಡ್ಗೋಡಿ, ಎಷ್ಟನೇ ಕ್ಲಾಸ್ ಓದ್ತಿದ್ದಿ? ಏತ್ ಸ್ಟ್ಯಾಂಡರ್ಡ್. ಓಕೆ, ಸ್ಕೂಲ್ ಶುರು ಆಯ್ತಾ? ಇನ್ನ ಇಲ್ವಾ? ಈ June 1 ಎಷ್ಟೊಂದು ಶಾಲೆಗಳು ಶುರು ಆಯ್ತಲ್ವಾಪ್ಪ? ನಾಳೆಯಿಂದ ಸ್ಟಾರ್ಟ್. ಓ, ಒಂದ್ ವಾರ ಎಕ್ಸ್ಟ್ರಾ ರಜಾ ನಿಮ್ಗೆ. ಏನ್ ಮಾಡಿದೆ ರಜದಲ್ಲಿ ಜಾನವಿ? ಹ್ಮ್, ಮತ್ತೆ ಹ್ಮ್, ರಜದಲ್ಲಿ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ರಾ? ಕೊಟ್ಟಿರ್ಲಿಲ್ವಾ? ವಾವ್, ವೆರಿ ಗುಡ್. ಓಕೆ ಜಾನವಿ, ನಿಂಗೊಂದು ಪ್ರಶ್ನೆ ಕೇಳ, ಉತ್ತರ ಹೇಳ್ತೀಯ? ನೀನೀಗ ಟಿ ವಿ ಎಲ್ಲ ನೋಡ್ತೀಯಾ ಅಲ್ವಾ? ಸಿನಿಮಾ ಎಲ್ಲ ನೋಡ್ತೀಯಾ? ಓಕೆ, ಈಗ ಸಪೋಸ್ ನಿನ್ನ ಒಂದು ಸೂಪರ್ ಮ್ಯಾನ್ಗಿರುವಂತ ಒಂದು ಶಕ್ತಿನ ನಿಂಗೆ ಕೊಟ್ಬಿಟ್ವಿ ಅಂತ ಇಟ್ಕೋಪ್ಪ, ಫಸ್ಟ್ ಏನ್ ಮಾಡ್ತೀಯ? ಓಕೆ, ಆಮೇಲೆ ಯಾಕೆ ಬಿಲ್ಡಿಂಗ್ಸ್ ಎಲ್ಲ ಬೀಳ್? ಓಕೆ, ಫಸ್ಟ್ ಬಿಲ್ಡಿಂಗ್ಸ್ ಬೀಳಿಸ್ತೀಯ, ಆಮೇಲೆ ಹೆಲ್ಪ್ ಮಾಡ್ತೀಯ? ಅಲ್ಲಪ್ಪ, ಬಿಲ್ಡಿಂಗ್ಸ್ ಎಲ್ಲ ಬೀಳ್ಸೋದ್ ಯಾಕೆ? ಓ, ಅಂದ್ರೆ ನೀನ್ ಬಿಲ್ಡಿಂಗ್ ನ ಬೀಳ್ಸೋದ್ ಯಾಕೆ ಅಂತಂದ್ರೆ ಮತ್ತೆ ವಾಪಸ್ ಒಳ್ಳೆ ನೇಚರ್ ಬರ್ಬೇಕು ಅಂತ ಅಲ್ವಾ? ಅಂದ್ರೆ ನಿಂಗೆ ಆ ಬಿಲ್ಡಿಂಗ್ಸ್ ಮೇಲೆ ಅಷ್ಟು ಕೋಪ ಬರುತ್ತೆ, ಎಲ್ಲ ಗಿಡ ಕಾಣಲ್ಲ, ಮರ ಕಾಣಲ್ಲ, ಆಕಾಶ ಕಾಣಲ್ಲ, ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗೆ ಕಾಣುತ್ತೆ ಅಂತ ನಿಂಗೆ ಬೇಜಾರಾಗುತ್ತೆ ಅಲ್ವಾ ಜಾನವಿ? ಹ್ಮ್, ಮತ್ತೆ ಹೆಲ್ಪ್ ಮಾಡ್ತೀನಿ ಬೇರೆಯವರಿಗೆ ಅಂತ ಅಂದೆ. ಅಂದ್ರೆ ಕಷ್ಟದಲ್ಲಿರೋರ್ನ ನೋಡಿದ್ರೆ ಎಷ್ಟು ಬೇಜಾರಾಗುತ್ತಲ್ಲ ಜಾನವಿ? ನಿಂಗೆ ಆತರ ಯಾರನ್ನಾದ್ರೂ ನೋಡ್ಬಿಟ್ಟು ನಿಂಗೆ ನಾನು ಹೆಲ್ಪ್ ಮಾಡ್ಬೇಕಪ್ಪ ಇವ್ರಿಗೆ, ಇವ್ರೆಷ್ಟು ಹೆಂಗಿದಾರಲ್ಲ ಅಂತ ಯಾವಾಗ್ಲಾರು ಅನ್ಸಿದ್ಯಾ? ಯಾರನ್ನ ನೋಡಿದ್ಯಾ ನೀನ್ ಆತರ ಕಷ್ಟ ಪಡೋರು ಅಂದ್ರೆ? ಹ್ಮ್ ಹ್ಮ್, ಹ್ಯಾಪಿ ಬರ್ಡೇ ಜಾನವಿ. ಯಾವ ಹಾಡ್ಬೇಕು ನಿಂಗೆ? ಓಕೆ, ಅದನ್ನ ಹಾಕೋಣ. ಹಾ, ಹೇಳ್ತಾ ಇದೀಯೇನೋ, ಹೇಳು ಹೇಳು. ಹಾ, ಕಷ್ಟದ ಬಗ್ಗೆ ಹೇಳ್ತಾ ಇದ್ದೀನಿ.
1: ನನ್ ಬರ್ಡೇ ದಿನ ಆಶ್ರಮಕ್ಕೆ ಹೋಗಿ ಮಕ್ಕಳಿಗೆಲ್ಲ ಊಟ ಕೊಡ್ತೀರಿ.
0: ಹ್ಮ್,
1: ಸೊ ಇವತ್ತು ಹೋಗ್ಬೇಕು ಅಂತ.
0: ಹ್ಮ್,
1: ಅವ್ರ ಚಿಕ್ಕ ಮಕ್ಳು ಇರ್ತಾರೆ ಸ್ವಲ್ಪ ಜನ, ಅವ್ರ ನೋಡಿದ್ರೆ ಸ್ವಲ್ಪ ಪಾಪ ಅನ್ಸುತ್ತೆ.
0: ಹ್ಮ್, ಅಂದ್ರೆ ಅವ್ರಿಗೆ ತಂದೆ ತಾಯಿ ಇರೋದಿಲ್ಲ, ಮತ್ತೆ ಆಶ್ರಮದಲ್ಲಿ ಓದ್ತಿರ್ತಾರೆ, ಎಷ್ಟು ಒಂಥರ ಅನ್ಸತ್ತಲ್ವಾ?
1: ಹೌದು.
0: ಹ್ಮ್, ಮತ್ತೆ ಅವ್ರ ಜೊತೆಗೆಲ್ಲ ಸೇರಿ ಆಟ ಆಡಿ ಎಲ್ಲ ಮಾಡ್ತೀಯಾ ನೀನು? ಓಕೆ, ಅವರು ಅಲ್ಲೇ ಹೋಗಿ ನೀನು ಹಾಡು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು ನೋಡು, ಅವರೆಲ್ಲರಿಗೂ ಡೆಡಿಕೇಟ್ ಮಾಡ್ಬೋದಾಗಿತ್ತು ಅವ್ರ ಇಷ್ಟವಾದ ಹಾಡನ್ನು ಅಲ್ವಾ? ಒಂದು ಮೊಬೈಲ್ ಇಟ್ಕೊಂಡು ಅಲ್ಲಿ ಆಶ್ರಮದಲ್ಲಿ ನಾವು ಮಾತಾಡಿದ್ರೆ ಇನ್ನೂ ಸೂಪರ್ ಇರ್ತಿತ್ತು ನಿನ್ನ ಬರ್ಡೇ.
1: ಹ್ಮ್,
0: ಹಾ, ಅದೇ, ಹಾ, ನಮ್ಮ ಟೈಮ್ ಇರೋದು 12:05 ಸರಿ ಸರಿ, ಆಗಲಿ ಜಾನವಿ, ತುಂಬ ಚೆನ್ನಾಗಿ ಮಾತಾಡಿದಿ. ಮತ್ತೆ ನಿನಗೆ ನಿನ್ನ ಸೂಪರ್ ಮ್ಯಾನ್ ಆದರೆ ಏನು ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ನಿನ್ಗೆ ಎಷ್ಟು ಪ್ರಕೃತಿ ಮೇಲೆ ಪ್ರೀತಿ ಇದೆ ಅನ್ನೋದನ್ನು ನೀನು ಹೇಳಿದಿ. ಇದನ್ನು ನಿನ್ನ ಮಾತು ಕೇಳಿ ಬಿಲ್ಡಿಂಗ್ಗಳನ್ನು ನಾವು ಎತ್ತರೆತ್ತರಕ್ಕೆ ಕಟ್ಟೋದನ್ನು ಕಡಿಮೆ ಮಾಡ್ಕೋಬೇಕು, ನಮ್ಮ ಮುಂದಿನ ಜನಾಂಗಕ್ಕೋಸ್ಕರ ನಾವು ಏನು ಮಾಡಬಹುದು ಅನ್ನೋದನ್ನು ನಿನ್ನ ಒಂದೇ ಒಂದು ಮಾತಲ್ಲಿ ಹೇಳಿದ್ಯಾ ಜಾನವಿ. ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು,
0: ಹ್ಯಾಪಿ ಬರ್ಡೇ ಜಾನವಿ ಒನ್ಸ್ ಅಗೇನ್.
1: ಥ್ಯಾಂಕ್ ಯು,
0: ಬಾಯ್
1: ಬಾಯ್.
0: ಕೇಳೋಣ ನಿನ್ನ ಇಷ್ಟವಾದ ಹಾಡು.

0: ಎಕ್ಕ ಚಿತ್ರದ ಬ್ಯಾಂಗಲ್ ಬಂಗಾರಿ ಚಿತ್ರ ಹಾಡನ್ನ ಕೇಳಿದ್ಲು ನಮ್ಮ ಜಾಹ್ನವಿ ಅವರು. ಜಾನು ಅಂತ ಬರುತ್ತಲ್ಲ ಈ ಗೀತೆಯಲ್ಲಿ, ಅದಕ್ಕೆ ಅವಳ ಬರ್ತ್ಡೇ ಇತ್ತು ಇವತ್ತು. ಜಾನು, ಕಂಗ್ರ್ಯಾಚುಲೇಷನ್ಸ್ ಜಾನು ಅಂತ ಈ ಹಾಡನ್ನ ಕೇಳಿದ್ದು ಅಂತ ಅನ್ಸುತ್ತೆ. ಈಗ ನೋಡೋಣ ಯಾರಿದ್ದಾರೆ ಅಂತ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ.
0: ಯಾವ ಪುಟ್ಟ ಸ್ಟಾರ್ ನಮ್ ಜೊತೆ ಮಾತಾಡ್ತಿದೆ ಈಗ?
1: ರಿಷಿಕಾ.
0: ಏನ್ ಕಿಂಗ್ ಕುಯ್ ಕುಯ್ ಕುಯ್ ಮಾಡ್ತಿದ್ಯಾ ರಿಷಿಕಾ? ಯಾರಲ್ಲಿ ಅಕ್ಕಪಕ್ಕ ನಿನ್ ಜೊತೆಗೆ ಏನ್ ಗಲಾಟೆ ಮಾಡ್ತಿದಾರೆ? ದೊಡ್ಡೋರ್ ಗಲಾಟೆ ಅಲ್ವಾ? ನಿಮ್ ಅಮ್ಮನ್ ಗಲಾಟೆನಾ? ತಮ್ಮನ? ಅಮ್ಮ ಅಪ್ಪ ಜಾಸ್ತಿ ಗಲಾಟೆ ಮಾಡ್ತಾರ ಮನೇಲಿ? ಮಾಡಲ್ವಾ? ತಮ್ಮನ್ ಗಲಾಟೆ ಜಾಸ್ತಿ, ಅಪ್ಪ ಅಮ್ಮ ಜಾಸ್ತಿ ಗಲಾಟೆ ಮಾಡಲ್ಲ. ನೀನು ಬೈಸ್ಕೊತಿಯಾ ಅಪ್ಪ ಅಮ್ಮ ಹತ್ರ? ಬೈಸ್ಕೊಳ್ಳಲ್ವಾ? ಎಲ್ಲ ನೀನ್ ಏನ್ ಏನ್ ಮಾಡಿದ್ರು ಅಪ್ಪ ಅಮ್ಮ ಹೊಗಳ್ತಾ ಇರ್ತಾರ ಯಾವಾಗ್ಲೂ? ನಿಂಗ್ ಜಾಸ್ತಿ ಹೊಗಳೋದ್ ಯಾರು, ಅಪ್ಪನ ಅಮ್ಮನ? ಮುದ್ದು ಮಾಡೋದ್ ಯಾರು ಜಾಸ್ತಿ? ಅಪ್ಪ ಜಾಸ್ತಿ ಮುದ್ದು ಮಾಡ್ತಾರ? ಹ್ಮ್, ಏನಂತೆ ನಿನ್ ತಮ್ಮಂಗೆ?
1: ಗೊತ್ತಿಲ್ಲ.
0: ಅವನು ಮಾತಾಡ್ಬೇಕಂತ? ಅವನ್ಗೆ ಎಷ್ಟ್ ವರ್ಷ? ಐದ್ ವರ್ಷ. ನಿನ್ಗೆ? ಎಂಟು. ಎಂಟು ವರ್ಷ. ಈಗ ನೀನ್ ಎಷ್ಟು, ಎರಡ ಮೂರನೇ ಕ್ಲಾಸ? ಮೂರನೇ ಕ್ಲಾಸ್. ಮತ್ತೆ ಸ್ಕೂಲ್ ಶುರು ಆಯ್ತಲ್ವಾ? ಮತ್ತೆ ನಿಂಗೆ ಇಷ್ಟವಾದ ಸಬ್ಜೆಕ್ಟ್ ಯಾವ್ದು ರಿಷಿಕಾ? ನಿಂಗೆ ಇಷ್ಟವಾದ ವಿಷಯ ಯಾವ್ದು? ಸ್ಕೂಲ್ ಅಲ್ಲಿ ಏನೇನೆಲ್ಲ ಓದ್ತೀಯ ನೀನು?
1: ಕನ್ನಡ ಮತ್ತೆ ಇಂಗ್ಲಿಷ್, ಮ್ಯಾಥ್ಸ್, ಯುಎಸ್.
0: ಹ್ಮ್, ಮ್ಯಾಥ್ಸ್ ಚೆನ್ನಾಗಿರುತ್ತಾ? ಇಷ್ಟ ಆಗತ್ತಾ? ಕಷ್ಟನ? ಓಕೆ. ಈಗ ರಿಷಿಕಾಗೆ ಯಾವ ಹಾಡ್ ಬೇಕು? ಕರ್ಪೂರದ ಗೊಂಬೆ ಹಾಡ್ಬೇಕಾ? ಹಾ, ಯಾವ ಸಿನಿಮಾದದು ಕರ್ಪೂರದ ಗೊಂಬೆ? ಶ್ರುತಿ ಮೇಡಮ್ದು. ಓ, ಕರ್ಪೂರದ ಗೊಂಬೆ ಆ ಹಾಡಾ? ಕೇಳಿದ್ಯಾ ನೀನು ಹಾಡು? ಆ ಹಾಡು ಕೇಳಿದ್ಯಾ?
1: ಸಂಪಿಗೆ ಹಾಡು.
0: ಸಂಪಿಗೆ ಹಾಡು. ಮತ್ತೆ ಹಾಡೆಲ್ಲ ಕೇಳುವಾಗ ಏನ್ ಅನ್ಸುತ್ತೆ ನಿಂಗೆ?
1: ಖುಷಿ ಆಗುತ್ತೆ.
0: ಈ ಹಾಡು ನಿಂಗೆ ಇಷ್ಟನಾ ನಿಮ್ಮ ಅಪ್ಪಗೆ ಇಷ್ಟನಾ?
1: ನಮ್ಗೆ.
0: ನಿಂಗೆ ಇಷ್ಟನಾ? ಹಾಡಕ್ ಬರುತ್ತಾ?
1: ಇಲ್ಲ,
0: ಬರಲ್ಲ. ಓಕೆ. ಓ ಮಲ್ಲಿಗೆಯೇ ಸಂಪಿಗೆಯೇ ಅಂತ ಬರುತ್ತಲ್ಲ ಕರ್ಪೂರದ ಗೊಂಬೆದು, ಆ ಹಾಡು ನಿಂಗೆ ಈಗ ಕೇಳ್ಬೇಕಂತ ಆಸೆ. ಅಪ್ಪ ಕೇಳು ಈ ಹಾಡು ಅಂತ ಹೇಳಿದ್ರಲ್ವಾ ನಿಂಗೆ? ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಅಪ್ಪ ಕುಚ್ ಕುಚ್ ಕುಚ್ ಕುಚ್ ಕುಚ್ ಕುಚ್ ಅಂತ ಮಾತಾಡ್ತಿದಾರಲ್ವಾ? ಆಗ್ಲಿ. ಹಾ, ತಮ್ಮಂಗ್ ಮಾತಾಡಕ್ ಬರುತ್ತಾ?
1: ಹ್ಮ್,
0: ಹೇಳು ಪುಟ್ಟ. ಏನ್ ನಿನ್ ಹೆಸರು? ಆಯ್ತು, ನಿಂಗ್ ಅಕ್ಕ ಕೇಳಿದ ಹಾಡು ಹಾಕೋಣ. ನಿಂಗೆ ಹೆಸರೇನು ಹೇಳು? ಏ, ನಿನ್ ಹೆಸರು ಜಯಂತ, ಅಕ್ಕ ರಿಷಿಕಾ. ಓಕೆ, ನಿಮ್ಮಿಬ್ಬರಿಗೂ ಈಗ ಈ ಹಾಡು ಭಾನುವಾರ ಬಂದ್ರೆ ನಮ್ ಕಾರ್ಯಕ್ರಮ ಕೇಳಿ, ಆಮೇಲೆ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳು. ಏನ್ ತಿಂಡಿ ತಿಂದೆ ಈಗ? ಕುರ್ಕುರೆ. ಆ ತಿಂಡಿನ ಅದು? ಏನ್ ಕಳ್ಳ, ಏನ್ ತಿಂದೆ ಅಂತಾನು ಮರ್ತೋಗ್ತೀಯ ನೀನು? ಹ್ಮ್.

ಎಲ್ಲ ಮರ್ತೋಗುತ್ತಲ್ವಾ. ಸರಿ ಪುಟ, ಬಾಯ್, ಹಾಡು ಕೇಳೋಣ. ಓಕೆ, ಹಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅಪ್ಪ ಅಮ್ಮ ಮಕ್ಕಳ ಹಿಂದೆ ನಿಂತು ಗುಸುಗುಸು ಅಂತ ಹೇಳ್ತಾ ಇರ್ತಾರೆ, ಈ ಹಾಡು ಹೀಗೆ ಹೇಳು, ಇದನ್ನು ಹೇಳು ಅಂತ ಹೇಳ್ಕೊಡ್ತಾರೆ. ಹೇಳ್ಕೊಟ್ರೆ ಖಂಡಿತ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ಮಾತಾಡುವ ಒಂದು ಕಲೆಯನ್ನು ನಾವು ಕಲಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಬಹುದು. ಆದರೆ ತುಂಬ ಅವ್ರ ಮೇಲೆ ನಾವು ಯಾವುದೇ ಒತ್ತಡ ಹೇರದೆ ಅವ್ರು ಹಾಯಾಗಿ ಮಾತಾಡೋಕ್ಕೆ ಬಿಡೋಣ. ಮಕ್ಕಳ ಮಾತು ಕಾರ್ಯಕ್ರಮದಲ್ಲಿ ಅವರ ಚಂದದ ಮುದ್ದಾದ ಮಾತುಗಳನ್ನು ನಾವು ಕೇಳೋಣ. ಆತ್ಮೀರಿ, ನಮಗೆ ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2237877799. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು. ಮನೆಯಲ್ಲಿ ಅಥವಾ ಅಕ್ಕಪಕ್ಕ ಎಲ್ಲ ಭಾನುವಾರ ಮಕ್ಕಳು ಆಟ ಆಡ್ತಾ ಇದ್ದರೆ ಕರ್ಕೊಂಡು ಬಂದು ಒಂಚೂರು ಹಾಗೆ ರೇಡಿಯೋಲಿ ಮಾತಾಡು ಅಂತ ಮಾತಾಡಿಸ್ಬಹುದು. ಅವರ ಇಷ್ಟದ ಗೀತೆಗಳನ್ನು ಕೇಳಬಹುದು. ಈಗ ನಮ್ಮ ಪುಟ್ಟ ರಿಷಿಕಾ ಕೇಳಿದ ಗೀತೆ ಇದು.

0: ಹರಸಿ ಹಾಡೋಣ ಮಕ್ಕಳಿಗೆ. ನಾವು ಕೂಡ ಭಾನುವಾರಗಳಂದು ಅವರ ಮಾತನ್ನು ಕೇಳ್ತಾ ಅವರನ್ನು ಹರಿಸುವ, ಹಾಗೆಯೇ ಅವರಿಂದ ನಾವು ಕಲಿಯುವ ದಿನ ಭಾನುವಾರ ಮಕ್ಕಳ ಮಾತು. ಈಗ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ
1: ಹಲೋ,
0: ಹಾ ಹೇಳಿ, ಯಾರು ಮಾತಾಡ್ತಿರೋದು? ಅಚ್ಚಿಮಿತಾ. ಏನು ನಿನ್ನ ಹೆಸರು ಪೂರ್ತಿ ಸ್ಪೆಲ್ಲಿಂಗ್ ಹೇಳು. ಹೌದಾ, ಇನಿಷಿಯಲ್ ಹೇಳಿದೆ ನೀನು, ಸ್ಪೆಲ್ಲಿಂಗ್ ಹೇಳು ಅಂದ್ರೆ ಇರ್ಲಿ. ಮಿತಾ ಅಂತ ಗೊತ್ತಾಗ್ತಿದೆ, ಯಾವ ಮಿತಾ ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ. ಸುಷ್ಮಿತಾನೋ ಅಚ್ಮಿತಾ ಲಕ್ಷ್ಮಿತಾ ಏನ್ ಮಿತಾ ಅಂತ ಗೊತ್ತಾಗ್ಲಿಲ್ವಲ್ಲ. ಇರ್ಲಿ, ಪರವಾಗಿಲ್ಲ. ಈಗ ಯಾವ ಹಾಡು ಬೇಕು ನಮ್ಮ ಪುಟ್ಟಿಗೆ? ಬಾನದಾರಿಯಲ್ಲಿ. ನೋಡಿದ್ಯಾ ಸಿನಿಮಾ ನೀನು? ಹೌದು. ಯಾರು ಮಾಡಿದ್ದು ಹೇಳು ಅದರಲ್ಲಿ? ಪುನೀತ್ ಅಲ್ವಾ? ಪುನೀತ್ ರಾಜ್ಕುಮಾರ್ ಮಾಡಿದ್ದಲ್ವಾ? ಹಾ, ಪುನೀತ್ ನಿನ್ನಷ್ಟಿದ್ದಾಗ ಮಾಡಿದ್ದು ಆ ಸಿನಿಮಾ ಅಲ್ವಾ? ಹ್ಮ್. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾಳೆ ನಮ್ಮ ಮಿತಾ?
1: ಹ್ಮ್,
0: ಎಷ್ಟನೇ ಕ್ಲಾಸ್ ನೀನು?
1: ಯು ಕೆ ಜಿ.
0: ಹ್ಮ್. ಎ ಬಿ ಸಿ ಡಿ 1 2 3 ಎಲ್ಲ ಹೇಳ್ಕೊಡ್ತಾರಲ್ವಾ? ನಿಂಗೆ ಬರೆಯಕ್ ಬರುತ್ತಾ ನಿಂಗೆ? ನಿಂಗೆ ಎ ಬಿ ಸಿ ಡಿ ಇಷ್ಟಾನೋ, ಅ ಇ ಇಷ್ಟಾನೋ, 1 2 3 ಇಷ್ಟಾನೋ? ಅಇ ಇಷ್ಟನಾ? ಹ್ಮ್. ಮನೇಲಿ ಕನ್ನಡ ಮಾತಾಡೋದಲ್ವಾ? ಮನೇಲಿ ಕನ್ನಡ ಮಾತಾಡೋದಲ್ವಾ? ಹ್ಮ್. ಈಗ ನಿಂಗೊಂದು ದೊಡ್ಡ ಕಾರ್ ಕೊಡ್ತೀನಪ್ಪ ನಾನು, ಆಯ್ತಾ? ಆ ಕಾರಲ್ಲಿ ಯಾರನ್ನ ಕೂಡಿಸ್ಕೊತೀಯ ನಿನ್ ಪಕ್ಕದಲ್ಲಿ? ನೀನ್ ಕೂತಿದ್ಯಪ್ಪ, ನೀನು ಡ್ರೈವ್ ಮಾಡ್ತಾ ಇದೀಯಾ, ಆಯ್ತಾ? ನಿಂಗೆ ನಾನು ಕಾರ್ ಕೊಟ್ಟಿದ್ದೀನಿ, ಆಯ್ತಾ? ಪಕ್ಕದಲ್ಲಿ ನಿನ್ಗಿಷ್ಟವಾದವ್ರೊಬ್ಬರನ್ನ ಕೂಡಿಸ್ಕೋಬೇಕು. ಯಾರನ್ನ ಕೂಡಿಸ್ಕೋತೀಯಾ?
1: ಪಪ್ಪನ.
0: ಓಕೆ, ಆಗ್ಲಿ ಪುಟ್ಟಿ. ನಿನ್ಗಿಷ್ಟವಾದ ಹಾಡನ್ನ ಕೇಳೋಣ. ಲೋಹಿತ್ ಅವರು ಮಾಡಿರೋದು, ಅಂದ್ರೆ ಆಗ ಅವ್ರನ್ನ ಲೋಹಿತ್ ಅಂತ ಕರೀತಿದ್ದು, ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋದು. ಭಾಗ್ಯವಂತ ಚಿತ್ರದ ಬಾನದಾರಿಯಲ್ಲಿ ಗೀತೆ ಕೇಳೋಣ. ಬಾಯ್. ಒಳ್ಳೇದಾಗ್ಲಿ. ಯು ಕೆ ಜಿಗೆ ಹೋಗ್ತೀಯಾ, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀಯಾ, ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತೀಯಾ, ಥರ್ಡ್ ಸ್ಟ್ಯಾಂಡರ್ಡ್ ಹೋಗ್ತೀಯಾ, ಯಾವಾಗ್ಲೂ ರೇಡಿಯೋ ಕೇಳ್ತಾ ಇರ್ಬೇಕು, ಆಯ್ತಾ? ಭಾನುವಾರ ಬಂದ್ರೆ ನಮ್ ಜೊತೆಗೆ ಮಾತಾಡು. ಓಕೆ, ಬಾಯ್ ಬಾಯ್
1: ಬಾಯ್ ಬಾಯ್.

ಭಾಗ್ಯವಂತ ಚಿತ್ರಕೆಂದು ಲೋಹಿತ್ ಪುನೀತ್ ಅವರು ಹಾಡಿದ ಗೀತೆ ಕೇಳಿದಿರಿ. 12:52 ನೋಡೋಣ ಈಗ ಯಾವ ಮಗು ನಮ್ಮ ಜೊತೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಪುಟಿ, ಹೇಳು, ನಿನ್ನ ಹೆಸರೇನು? ಮೊಹಂತಿ. ಮೊಹಂತಿ, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಥರ್ಡ್? ಓ, ಇವತ್ತು ನಮಗೆ ನೋಡು 3 ಪುಟ್ಟಗಳು, 3rd standard ಪುಟಾಣಿಗಳು ಫೋನ್ ಮಾಡಿದ್ದು. ಆಯ್ತಾ, ಹಾಡು ಹೇಳ್ತೀಯಾ ನೀನು ಮೊಹಂತಿ? ರೈಮ್ಸ್ ಎಲ್ಲ ಹೇಳ್ಕೊಡ್ತಾರಲ್ವಾ ಸ್ಕೂಲಲ್ಲಿ? ನಿಂಗೆ ಯಾವ್ದಾದ್ರು ಒಂದು ನಿಂಗೆ ಇಷ್ಟವಾದ ರೈಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಹೇಳಿ ನೋಡೋಣ. ರೈನ್ ರೈನ್ ಗೋ ಅವೇ, ಅದ್ ಹೇಳ್ತೀಯಾ? ಹೇಳು. ಫೋನ್ ಒಂಚೂರು, ಇದು ನಿಮ್ ರೇಡಿಯೋ ಸೆಟ್ ಒಂಚೂರು ದೂರ ಇಟ್ಕೊ ಆಯ್ತಾ? ಅದೊಂಥರ ಎಕೋ ಬರ್ತಾ ಇದೆ ನಂಗೆ ಮಾತಿಗೆ. ಆಮೇಲೆ ನಮ್ಮ ಮೊಹಂತಿ ರೈನ್ ರೈನ್ ಗೋ ಅವೇ ಅಂತ ಹೇಳ್ದಿ. ನೀ ಯಾವ ಊರಿಂದ ಮಾತಾಡ್ತಿರೋದು? ಬೆಂಗ್ಳೂರಲ್ಲಿ? ಹಾ, ಬೆಂಗ್ಳೂರಲ್ಲಿ ಎಷ್ಟೊಂದ್ ಮಳೆ ಬಂತಲ್ವಾ, ಅವಾಗೆಲ್ಲ ನೀನು ರೈನ್ ರೈನ್ ಗೋ ಅವೇ ಅಂತ ಹೇಳ್ತಿದ್ಯಾ? ನಿಂಗ್ ರೈನ್ ಅಂದ್ರೆ ಇಷ್ಟನಾ ಕಷ್ಟನಾ? ಇಷ್ಟನಾ? ಮತ್ತೆ ಗೋ ಅವೇ ಹೇಳೋದು ಯಾಕಪ್ಪ? ರೈನ್ ನೋಡಿದ್ರೆ ಖುಷಿ ಆಗತ್ತಲ್ವಾ? ರೈನ್ ನೋಡಿದ್ರೆ ರೈನ್ ಅಲ್ಲಿ ಎಲ್ಲ ನೆನಿಬೇಕಂತೆಲ್ಲ ಅನ್ಸತ್ತಾ ನಿಂಗೆ?

0: ಮಳೆ ಬಂದಾಗ ಮಳೇಲಿ ನೆಂದ್ರೆ ನೆನಿಬೇಡ ಅಂತ ಬೈತಾರಲ್ವಾ ಮನೇಲಿ, ನಿಂಗೆ ಮಳೇಲೆಲ್ಲ ನೆನೆಯಕ್ ಇಷ್ಟನಾ? ಬಿಡೋದೇ ಇಲ್ಲ ಅಲ್ವಾ, ಬಿಡೋದೇ ಇಲ್ಲ. ನೀನು ನೀರಾಟ ಎಲ್ಲ ಆಡ್ತೀಯ? ಹಂಗೆ ಮತ್ತೆ ಹೇಳು ಹೇಳು. ನನ್ನ ಹೆಸರಾ? ನನ್ನ ಹೆಸರು ಸುಮತಿ. ನೋಡು, ನಿನ್ನ ಹೆಸರು ನನ್ನ ಹೆಸರು ಎರಡು ತೀ ಇಂದ ಎಂಡ್ ಆಗುತ್ತೆ. ನಿನ್ನ ಹೆಸರು ಮೋಹಂತಿ, ನನ್ನ ಹೆಸರು ಸುಮತಿ ಅಲ್ವಾ? ಹ್ಮ್, ಆಯ್ತು. ನೀ ತಿಂದ್ಯಾ? ಏನ್ ತಿಂದೆ ನೀನು? ವೆರಿ ಗುಡ್. ನಾನು ಏನೋ ಹಿಂಗೆ ತಿನ್ಕೊಂಡು ಬಂದೆ, ನಾನು ಡ್ಯೂಟಿ ಮಾಡ್ಬೇಕಲ್ವಾ. ಹ್ಮ್, ಸರಿ ಪುಟ್ಟು. ನಿಂಗೆ ಇಷ್ಟವಾದ ಹಾಡು ಯಾವುದು ಅಂದಿ? ಯಾವ ಹಾಡು? ರಾಜಕುಮಾರ್. ಅದೇ ರಾಜಕುಮಾರ ಸಿನಿಮಾದಲ್ವಾ? ಬೊಂಬೆ ಹೇಳುತ್ತೈತೆ ಬೇಕಲ್ಲ ನಿಂಗೆ. ಆಗ್ಲಿ ಪುಟಿ, ನಿನ್ಗೆ ಇಷ್ಟವಾದ ಹಾಡು ಕೇಳೋಣ. ಈ ಹಾಡು ಕೇಳ್ತಾ ಕೇಳ್ತಾ ನೀನ್ ಡ್ಯಾನ್ಸ್ ಮಾಡ್ತೀಯ? ಸುಮ್ಮನೆ ಕೂತ್ಕೊಂಡು ಹಾಡು ಕೇಳ್ತೀಯ? ಡ್ಯಾನ್ಸ್ ಮಾಡ್ತೀಯ? ಸ್ಟೆಪ್ ಹಾಕ್ತೀಯಾ? ಹ್ಮ್, ಆಕ್ಟಿಂಗ್ ಮಾಡ್ತೀಯಾ? ವೆರಿ ಗುಡ್, ಆಯ್ತು. ಓಕೆ, ಆಕ್ಟಿಂಗ್ ಮಾಡ್ತಾ ಇರು. ಯಾವ್ಯಾವ ಹಾಡು ಬರುತ್ತಲ್ಲ ಹಾಡಲ್ಲೆಲ್ಲ ಏನೇನೋ ವರ್ಡ್ಸ್ ಎಲ್ಲ ಇರುತ್ತಲ್ಲ, ಆ ವರ್ಡ್ಸನ್ನೆಲ್ಲ ಕ್ಯಾಚ್ ಮಾಡು. ಆಮೇಲೆ ಆ ವರ್ಡ್ಸನ್ನೆಲ್ಲ ಬರ್ಕೊ, ಅದರ ಅರ್ಥ ಎಲ್ಲ ಕೇಳು. ಆಗ ಏನಾಗುತ್ತೆ? ಹ್ಮ್, ಆಗ ನಿಂಗೆ ಒಳ್ಳೊಳ್ಳೆ ಹಾಡೆಲ್ಲ ಬರುತ್ತೆ. ಆಯ್ತಾ?
1: ಓಕೆ,
0: ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.
1: ಬಾಯ್ ಬಾಯ್ ಮ್ಯಾಮ್.

0: ಮಕ್ಕಳು ಮಾತಾಡಿದ್ರು ಇವತ್ತು ಭಾನುವಾರದ ಕಾರ್ಯಕ್ರಮದಲ್ಲಿ. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 1 ಗಂಟೆ ಆಗಿದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ತೊಂದರೆಯಾಗಬಹುದಾದ ಜೀರೋ ಟ್ರಾಫಿಕ್ ಕಾರು ಪ್ರಯಾಣ ತಪ್ಪಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ವಿಧಾನಸೌಧ ಎದುರಿನ ಮೆಟ್ರೋ ಸ್ಟೇಷನ್ನಿಂದ ಕನಕಪುರ ರಸ್ತೆ ಕೊನೆಯ ಮೆಟ್ರೋ ಸ್ಟೇಷನ್ವರೆಗೆ ಪ್ರಯಾಣ ಬೆಳೆಸಿದರು. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ ಶೇಕಡ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೋಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸೆಚಿನ್ ತಿಳಿಸಿದ್ದಾರೆ. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ, ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕಗಳ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಯಾದಗಿರಿ ನಗರದ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ್ ಕುರೇರಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದರ ಜೊತೆಗೆ ದೇಶದ ಹಲವು ರಾಜ್ಯಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಹಾಗೂ ಕೆಲವು ಭಾಗಗಳಲ್ಲಿ ಬಿಸಿಗಾಳಿಯ ತೀವ್ರತೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಸಂಸ್ಥೆ ಎಚ್ಚರಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಆಯಿತು. ಸುದ್ದಿ ಮುಖ್ಯಾಂಶಗಳನ್ನ ಕೇಳಿದ್ದಾಯ್ತು. ನಮ್ಮ ಗೀತಾ ಜೈಶಂಕರ್ ಅವರು ಅಂತ ಬೆವರು ಬರೆಸ್ಕೊಳ್ತಾ ಇದ್ದಾರೆ. ಗೀತಾಗೆ ತುಂಬಾ ಸುಸ್ತಾದಂಗೆ ಕಾಣ್ತಾ ಇದೆ. ಅವ್ರು ಹೇಳಿದ್ರು ಬೆಳಗ್ಗೆಯಿಂದ ಎಷ್ಟೊಂದು ಗೀತೆಗಳನ್ನ ಮಕ್ಕಳಿಗೋಸ್ಕರ ಹಾಕಿದ್ರಿ, ನಮ್ದು ಒಂದ್ ಗೀತೆ ಹಾಕಲ್ವಾ ಅಂತ. ಖಂಡಿತ ಗೀತಾ ಅವರ ಸುಸ್ತನ್ನ ಕಳೆಯೋಣ, ಒಂದ್ ಗೀತೆ ಹಾಕೋಣ. ಯಾಕೆ ಇಷ್ಟೊಂದು ಸುಸ್ತು ಗೀತಾ?
1: ಸುಸ್ತು ಅಂತಲ್ಲ ಮೇಡಮ್, ಒಂದ್ ಹಂತದ್ದು ಕೆಲಸ ಮುಗಿಸ್ದೆ ಅನ್ನೋ ಒಂದ್ ತೃಪ್ತಿ, ಅದ್ರದ್ದು ಒಂದು ಡೀಪ್ ಬ್ರೆತ್
0: ತಗೊಂಡಿದ್ದೆ. ಅಂದ್ರಿ
1: ಆಹಾ ಅಂತ
0: ಅಲ್ವಾ? ಈಗ ಆಹಾ ಅನ್ನೋಂತ ಒಂದ್ ಹಾಡನ್ನ ನಿಮ್ಗೋಸ್ಕರ ಹಾಕಬಹುದು. ಯಾವ ಹಾಡು ಹಾಕೋಣ ಹೇಳಿ ಗೀತಾ?
1: ಇದೇ ಹುರುಪ್ನ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಆಸೆಯಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಜನರಿಂದ ನಾವು ಮೇಲೆ ಬಂದೆ ಜನರೇ ನನ್ನ ದೇವರೆಂದೆ ಅಂತ ಒಂದ್ ಸಾಂಗ್ ಹಾಕಿದ್ರೆ ಕೇಳ್ತಾ ಹೊರಟು ಬಿಡ್ತೀನಿ.
0: ಖಂಡಿತ, ನಾವಂತೂ ಆಗದು ಆಗದು ಅಂತ ಹೇಳಲ್ಲ. ಈಗ ನಮ್ಮ ನ್ಯೂಸ್ ರೀಡರ್ ಗೀತಾ ಜೈಶಂಕರ್ ಅವರಿಗಾಗಿ ಈ ಹಾಡು.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 1:07. ನಮ್ಮ ಗೀತಾ ಜೈಶಂಕರ್ ಅವರ ಮೆಚ್ಚಿನ ಗೀತೆಯನ್ನು ಕೇಳಿದ್ವಿ. ಶಬ್ದವೇದಿ ಚಿತ್ರದ್ದು, ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ನಿಮ್ಮ ಸಂದೇಶಗಳನ್ನು ನೋಡುವ ಸಮಯ ಇದು. ಮಕ್ಕಳ ಮಾತು ಕೇಳಿ ತುಂಬಾ ಖುಷಿಯಾಯಿತು, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರಿ ಅಂತಾರೆ ಸುಧಾ ನಂಜಪ್ಪ ಅವರು ಇಂದಿರಾನಗರದಿಂದ. ಸಂಧ್ಯಾ ಮೋಹನ್ ಅವರು ಸಂದೇಶವನ್ನು ಕಳಿಸಿದಿರಿ, ಗೀತೆಗಳು ಚೆನ್ನಾಗಿದೆ ಕೇಳ್ತಾ ಇದ್ದೀವಿ ಅಂತ. ಸುಬ್ರಹ್ಮಣ್ಯ ಅವರ ಮಗು ಜಯಂತ್ ಯಾವಾಗಲೂ ಮಾತಾಡ್ತಾರೆ, ಹಾಡು ಹಾಕಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಲ್ಲೇಶ್ವರದ ಹರೀಶ್ ಅವರು. ಮಕ್ಕಳ ಹಿತ ನೋಡಿ ಮಕ್ಕಳ ಮುದ್ದು ಮಾತು ತುಂಬಾ ಚೆನ್ನಾಗಿತ್ತು ಅಂತಾರೆ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ಸಾವಿತ್ರಿ ಉಮೇಶ್ ಅವರು ಸಂದೇಶವನ್ನು ಕಳಿಸಿದಿರಿ, ಮಕ್ಕಳ ಮಾತು ಚಂದ, ಭಾನುವಾರಗಳಂದು ನಾವು ಮಕ್ಕಳ ಮಾತನ್ನ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ ಅಂತಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ನನ್ನ ಮಗಳು ಮೊಹಂತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಿದ್ದಾಳೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. 6000, ನೀವು ಹೆಸರನ್ನು ಹಾಕಿಲ್ಲ, ಆದರೆ ಮೊಹಂತಿ ಮಾತಾಡಿದ್ದು ಹೌದು. ಮೊಹಂತಿ ಚೆನ್ನಾಗಿ ಮಾತಾಡಿ ಅವಳ ಇಷ್ಟದ ಗೀತೆಯನ್ನು ಕೇಳಿದ್ಲು. ಮಕ್ಕಳ ಶಾಲೆ ಶುರುವಾಗಿದೆ, ಅವರ ಮಾತುಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ನನ್ನ ಮಗ ಮಾತಾಡಬೇಕು ಅಂತ ಎಷ್ಟೊಂದು ಹೊತ್ತಿನಿಂದ ಟ್ರೈ ಮಾಡ್ದ, ಆದರೆ ಸಿಗಲಿಲ್ಲ ಲೈನ್ ಅಂತ ಶೃಂಗೇರಿಯಿಂದ ಅನಂತಮೂರ್ತಿಯವರು ಸಂದೇಶವನ್ನು ಕಳಿಸಿದಿರಿ. ಅನಂತಮೂರ್ತಿಯವರೇ, ಮತ್ತೆ ಮುಂದಿನ ಭಾನುವಾರ ಪ್ರಯತ್ನ ಮಾಡಿ 12:05 to 1:00 ನಾವು ಮಕ್ಕಳ ಜೊತೆಗೆ ಮಾತಾಡ್ತೀವಿ. ಭಾನುವಾರಗಳಂದು ಮಕ್ಕಳಿಗಾಗಿಯೇ ವಿಶೇಷವಾಗಿ ಮೀಸಲಾದ ದಿನ, ಹಾಗಾಗಿ ನೀವು ಮಾತಾಡಿಸಿ ಮುಂದಿನ ವಾರಕ್ಕಾಗಿ ಕಾಯಬಹುದು ಅಂತ ನಮ್ಮ ಅನಂತಮೂರ್ತಿಯವರಿಗೆ ಹೇಳೋಣ. ತಿಪ್ಪೇಸ್ವಾಮಿಯವರು ಹರಿಹರದಿಂದ, ಸಾಹಿತಿ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಗೀತೆಗಳನ್ನು ಕೇಳಿ ಕುಣಿದಾಡುವ ಹಾಗಾಯಿತು ಅಂತ ಹೇಳಿದಿರಿ. ವಿ ಮನೋಹರ್ ಅವರು ಇವತ್ತಿನ ಕಲಾಭಾರತಿ ಅಂತ ಕೇಳಿ ಒಳ್ಳೊಳ್ಳೆ ಹಾಡು ಬರುತ್ತೆ ಅಂತ ನಾವು ಕೇಳಿದ್ವಿ, ತುಂಬ ಚೆನ್ನಾಗಿತ್ತು ಅಂತಾರೆ. 9:28 ಬೆಳಗಾವಿ ಕನ್ಬರ್ಗಿಯ ಬಸವರಾಜ್ ಕಂಬಾರ್ ಅವರು, ಹಾಗೆ 6:02. ಮತ್ತೆ ನಮ್ಮ ಇನ್ನೊಬ್ಬರು ಶ್ರೋತೃ ವಿ ಮನೋಹರ್ ಅವರು ನಮ್ಮೂರವರು ಅಂತ ಹೇಳ್ತಾರೆ, ಗೋವಿಂದ ಶ್ರೀಹರಿ ಮತ್ತು ಮನೆಯವರು. ಸಂಧ್ಯಾ ಮೋಹನ್ ಮತ್ತೆ ಮನೆಯವರು, ವಿಜಯಕುಮಾರ್ ಆರಾಧ್ಯ ಅವರು, ರಕ್ಷಿತಾ ಆರಾಧ್ಯ, ಪಾರ್ವತಿ ಆರಾಧ್ಯ, ಚಂದದ ಹಾಡುಗಳು, ಹಾಗೆ ವಿ ಮನೋಹರ್ ಅವರ ಗೀತೆಗಳನ್ನು ಕೇಳ್ತಾ ಖುಷಿಯಾಯಿತು ಅಂತ ಹೇಳಿದಿರಿ. ಪ್ರತಿದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀವಿ ನಾವು ಅಂತಾರೆ ಈಶ್ವರ ಶಶಿಕಲಾ ಗುಬ್ಬಿ ಬಿದಿರೆಯಿಂದ ಸಂದೇಶವನ್ನು ಕಳಿಸಿದಿರಿ. ಎಷ್ಟೊಂದು ಸಂದೇಶಗಳಿವೆ, ಇನ್ನೊಂದು ಸಲ ಅಂದರೆ ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆಯಿದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 kg ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶ

0: ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು ಶೇಕಡ 44ರಷ್ಟು ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು ಶೇಕಡ 80ರಷ್ಟು ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ.ಎಸ್.ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆ.ಪಿ.ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಮಧ್ಯಾಹ್ನ 2:30
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸಬಹುದು, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ 9483091029.

ಸಂದೇಶ ನಮಗೆ, ಸಂಗೀತ ನಿಮಗೆ. ಕೃಷ್ಣನಿ ಕುಣಿದಾಗ ಚಿತ್ರದ ಈ ಗೀತೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ, ಈ ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ರೂಪಾ, ಲಕ್ಷ್ಮೀಕಾಂತ, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆಯಿಂದ

ನಾಗರಹೊಳೆ ಚಿತ್ರದ ಗೀತೆ ಕೇಳಿದರೆ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದವರು ವಿದ್ಯಾನಗರದ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ಮತ್ತು ಮನೆಯವರು. ಗೀತೆಯನ್ನು ಹಾಡಿದವರು ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್.

ಭಕ್ತಿ ಗೀತೆಗಳೇ ಇವೆ. ಈ ಒಂದು ಗೀತೆ ಮಾತ್ರ ಹೊರತು ಜೋಡಿ ಬೇಡೋ ಕಾಲವಮ್ಮ, ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದವರು ಸಂಡೂರಿನ ರಾಮಚಂದ್ರಪ್ಪ ಅವರು. ಹಗರಿಬೊಮ್ಮನಹಳ್ಳಿಯಿಂದ ವಿಜಯನಗರ, ಹಗರಿಬೊಮ್ಮನಹಳ್ಳಿಯಿಂದ ನಮ್ಮ ಶ್ರೋತೃ ಸ್ಮಿತಾ ಮತ್ತು ಮನೆಯವರು ಈ ಗೀತೆಗಾಗಿ ಕೇಳಿದ್ದಾರೆ. ವಿಜಯಕುಮಾರ್, ಸ್ಮಿತಾ ಹಾಗೂ ಮನೆಯವರು. ಹೊಸಬೆಳಕು ಚಿತ್ರದ ಗೀತೆ ಇದು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
4: ಅಪರಿಚಿತ ಆಪ್ ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂಗಾರು ಮಳೆ ಚಿತ್ರಕ್ಕೆಂದು ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆಯನ್ನ ಕೇಳಬೇಕಂತೆ ಅರ್ಪಿತಾ, ಸ್ಮಿತಾ, ಅನ್ವಿತಾ, ಹನುಮಂತ್ ಹಾಗೂ ಮನಿಯವರು.

ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಮುಂಗಾರು ಮಳೆ ಚಿತ್ರದ ಗೀತೆ ಕೇಳಿದಿರಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಶಶಿ, ಪದ್ಮನಾಭನಗರದಿಂದ ಒಂದು ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದೀರಿ. ಚದುರಂಗ ಚಿತ್ರದ ಗೀತೆ ಯಾವುದಾದರೂ ಪ್ರಸಾರ ಮಾಡಿ, ನಮ್ಮ ಬಾಲ್ಯದ ನೆನಪುಗಳು ಈ ಗೀತೆಯನ್ನು ಕೇಳಿದಾಗೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿದಿರಿ ಶಶಿ. ಚದುರಂಗ ಚಿತ್ರದ ಈ ಗೀತೆ ನಿಮಗಾಗಿ.

ಚದುರಂಗ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಶೃಂಗೇರಿಯಿಂದ ಅನಂತಮೂರ್ತಿ ಅವರು ಸಂದೇಶವನ್ನು ಕಳಿಸಿದಿರಿ. ಬೆಸುಗೆ ಚಿತ್ರದ ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡ್ತೀರಾ ಪ್ಲೀಸ್ ಅಂತ ಕೇಳಿ ನಿಮ್ಮ ಹಾಡು.

ಬೆಸುಗೆ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಗೀತೆ ಕೇಳಿದಿರಿ. ಜೆಪಿ ನಗರದಿಂದ ತ್ರಿವೇಣಿ, ಸುದರ್ಶನ್, ಮಹೇಶ್ವರಿ, ದಿವಾಕರ್ ನೀವೆಲ್ಲ ಕೇಳಬೇಕು ಅಂತ ಆಸೆ ಪಟ್ಟಿರೋದು ಈ ಗೀತೆಯನ್ನು ತಾನೇ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಶನಿವಾರ ಭಾನುವಾರಗಳಂದು 1:20 2:30 ಪ್ರಸಾರವಾಗುತ್ತೆ ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ನಮಗೆ ನೀವು ವಾಟ್ಸಪ್ ಮಾಡಬಹುದು. ಈ ಸಮಯದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಹಾಗೆ ನೀವು ನಮಗೆ ಇಮೇಲ್ ಮೂಲಕ, ಪತ್ರಗಳ ಮೂಲಕ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ಅಪೇಕ್ಷೆಯನ್ನು ಕಳಿಸಬಹುದು. ನಮ್ಮ ಇಮೇಲ್ ವಿಳಾಸ vbnimmahadu@gmail.com.

0: ಕಾಂಬಳಿ ಉಪ್ಪಿನಹಳ್ಳಿಯ ಮುರಳೀಕೃಷ್ಣ ಹಾಗೂ ರೂಪೇಶ್ ನಾಯಕ್
1: ಹಾಡುಬಾರದಿ.
0: ನಿಮ್ಮೆಲ್ಲರಿಗಾಗಿ ಈ ಗೀತೆ ಚಿತ್ರ ಯುಗ ಪುರುಷ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

0: ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಸುಮಾರು 110ಕ್ಕೂ ಹೆಚ್ಚು ಸಂದೇಶಗಳು ನಮಗೆ ಬಂದಿದೆ. ಸ್ವರೂಪ್ ಲೋಕೇಶ್ ಅವರು, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮಂಡಿಕಲ್ ಕೃಪಾ, ಚಿಕ್ಕೋಡಿಯ ಕೆಂಪಣ್ಣ, ಶಾಂತ, ಸ್ನೇಹ, ಸುಧಾಕರ ಮತ್ತು ಮನೆಯವರು, ಎಚ್ ಎಸ್ ಮೂರ್ತಿ ಬೆಂಗಳೂರಿನಿಂದ, ವಿಜಯಪುರದ ನಮ್ಮ ಶ್ರೋತರು ಇಸ್ಮಾಯಿಲ್ ಮತ್ತು ಮನೆಯವರು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ನಾಗರಾಜ ಶರ್ಮಾ ಅವರು, ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ, ಬಾಗಲಕೋಟೆಯ ಬನಹಟ್ಟಿಯ ಅಂಕುಶ್, ದೀಪ, ಡಾಕ್ಟರ್ ರಾಧಿಕಾ ಅವರು, ಹಾಗೆ ನಮ್ಮ ಶ್ರೋತೃಗಳು ಹೋಳೆ ಲಕ್ಷ್ಮೀ ಚಂದ್ರಶೇಖರ್, ಇನ್ನು ಮಹೇಶ್ ಹೊಸೂರ್ ಅವರು ಬನಹಟ್ಟಿಯ, ಹನುಮಂತ ಬಂಗಿ, ದಾನೇಶ್ ಬಂಗಿ, ತುಂಬ ಜನ ಸಂದೇಶಗಳನ್ನು ಕಳಿಸಿದಿರಿ. ನಿಮ್ಮೆಲ್ಲ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಮತ್ತೆ ಕೇಳೋಣ. ಇನ್ಯಾವಾಗಲಾದರೂ ಕೇಳ್ತಾ ಇರಿ ವಿವಿಧ ಭಾರತಿ. ಸಮಯ ಆಗಿದೆ ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ.

0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರನ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಕಿಟ್ ಇರುತ್ತೆ. 4 ಕಿಟ್ ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ. ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೋರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸುಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 ಕೆಜಿ ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ ಎರಡನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ

0: ವಿಭಾಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ದ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು

0: ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಸಮಯ 2:40. ಈಗ ಚಿತ್ರತಾಣದ ಸಮಯ. ಚಿತ್ರತಾಣದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಇವತ್ತಿನ ಚಿತ್ರ ತಾಯಿಗೆ ತಕ್ಕ ಮಗ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದಿಂದ ಒಂದಷ್ಟು ಮಾಹಿತಿಗಳು ಹಾಗೆ ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ತಾಯಿಗೆ ತಕ್ಕ ಮಗ 1978 ಆಕ್ಷನ್, ಡ್ರಾಮಾ, ಥ್ರಿಲ್ಲರ್, ಫ್ಯಾಮಿಲಿ ಎಲ್ಲ ಅಂಶ ಇದ್ದಂತಹ ಒಂದು ಯಶಸ್ವಿ ಚಿತ್ರ. ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್. ಆಂಜನೇಯ ಪುಷ್ಪಾನಂದ್ ಅವರ ಕಥೆಯನ್ನು ಆಧರಿಸಿ ಚಿತ್ರಕಥೆಯನ್ನು ಮಾಡಿದವರು MD ಸುಂದರ್ ಅವರು. ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದರು. ಈ ಚಿತ್ರದ ವಿಶೇಷ ಅಂದರೆ ತೆಲುಗಿನಲ್ಲಿ ಪ್ರಖ್ಯಾತರಾಗಿದ್ದ ಮಹಾನಟಿ ಅಂತಲೇ ಖ್ಯಾತಿ ಪಡೆದ ಸಾವಿತ್ರಿ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ.

ಇದ್ರು. ಜೊತೆಗೆ ಮತ್ತೊಬ್ಬರು ತೆಲುಗಿನ ಖ್ಯಾತ ನಟಿ ಸಾಹುಕಾರ್ ಜಾನಕಿಯವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು. ಈ ಚಿತ್ರ ತೆಲುಗುನಲ್ಲಿ ರೀಮೇಕ್ ಆಯಿತು ನಂತರ.

ಡಾಕ್ಟರ್ ರಾಜ್ಕುಮಾರ್ ಅವರು ಬಾಕ್ಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಈ ಚಿತ್ರದ ಮತ್ತೊಂದು ವಿಶೇಷ. ಬಹಳ ಕಡಿಮೆ ಚಿತ್ರಗಳನ್ನು ಮಾಡಿದ್ದು ಕನ್ನಡದಲ್ಲಿ ಪದ್ಮಪ್ರಿಯ ಅವರು ಈ ಚಿತ್ರದ

ದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದರು. ಬಾಲಕೃಷ್ಣ, ಶಕ್ತಿ ಪ್ರಸಾದ್ ಇವರೆಲ್ಲ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಪಿಎಸ್ ಪ್ರಕಾಶ್ ಅವರ ಛಾಯಾಗ್ರಹಣವಿತ್ತು. ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಈ ಗೀತೆಯಲ್ಲಿ, ಈ ಚಿತ್ರದಲ್ಲಿ ಕಸ್ತೂರಿ ಶಂಕರ್ ಅವರಿಗೆ ಒಂದು ಗೀತೆಯನ್ನು ಹಾಡಲು ಅವಕಾಶ ಕೊಟ್ಟದ್ದು ಒಂದು ವಿಶೇಷ. ಹೀಗೆ ಬಹಳಷ್ಟು ವಿಶೇಷಗಳನ್ನು ಹೊತ್ತಿದ್ದ ಚಿತ್ರ ಇದು. ಕಾಂಚನ ಅವರು ಇದರಲ್ಲಿ ನಟಿಸಿದರು, ಪ್ರಭಾಕರ್ ಅವರಿದ್ದರು, ಉಮಾ ಶಿವಕುಮಾರ್ ಅವರು ನಟಿಸಿದರು. ಒಂದಷ್ಟು ಹೊಸ ಮುಖಗಳನ್ನು ಈ ಚಿತ್ರದಲ್ಲಿ ಪರಿಚಯಿಸಲಾಗಿತ್ತು. ಇದಕ್ಕಿಂತ ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಅವರು ಬಾಲಕ ರಾಜ್ಕುಮಾರ್ ಪಾತ್ರವನ್ನು ಈ ಚಿತ್ರದಲ್ಲಿ ಮಾಡಿದರು ಅನ್ನೋದು ಕೂಡ ಗಮನಾರ್ಹ. ಬಹಳ ಜನಪ್ರಿಯ ಗೀತೆ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ ಅಂದ ತಕ್ಷಣ ಎಲ್ಲರೂ ನೆನಪಿಸಿಕೊಳ್ಳೋದು ವಿಶ್ವನಾಥನು ತಂದೆಯಾದರೆ ಗೀತೆ. ಹಾಗೆಯೇ ಸೂರ್ಯನ ಕಾಂತಿಗೆ ಕೂಡ ಎಂಥ ಸೊಗಸು ಮತ್ತು ಚಳಿ ಚಳಿ ಗೀತೆಗಳು, ಅಷ್ಟಾಗಿ ಪ್ರಸಾರ ಆಗದ ಗೀತೆಗಳು. ಆದರೆ ತಾಯಿಗೆ ತಕ್ಕ ಮಗ ಚಿತ್ರದ ಎಲ್ಲ ಗೀತೆಗಳು ಕೂಡ ಯಶಸ್ವಿ ಗೀತೆಗಳೇ. ಚಿತ್ರತಾಣದಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಗಳನ್ನು ಕೇಳಿದರು. ಕೊನೆಯದಾಗಿ ಈ ಹಾಡು

0: ಸಮಯ 3 ಗಂಟೆ. ಈಗ ಹಿಂದಿ ಕಾರ್ಯಕ್ರಮ 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಕಾರ್ಯಕ್ರಮಕ್ಕಾಗಿ ನಿರೀಕ್ಷಿಸಿ. ಕೇಳ್ತಾ ಇರಿ ನಮ್ಮೊಂದಿಗಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.
1: ಇಸ್ ಗೀತ್ ಕಿ ಜಿಸೆ ಗಾಯಾ ಹೇ ಲತಾ ಮಂಗೇಶ್ಕರ್ ಔರ್ ಸಾಥಿಯೋ ನೆ, ಶೈಲೇಂದ್ರ ಕೆ ಬೋಲ್, ಶಂಕರ್ ಜಯಕಿಶನ್ ಕಾ ಸಂಗೀತ. तो सुनिए अपना मनचाहा गीत.

ಕಾಶಿಯಲ್ಲಿ ಚಿತ್ರೀಕರಣ ಮಾಡಿರೋದು ಕೂಡ ಈ ಚಿತ್ರದ ಒಂದು ವಿಶೇಷ. ಆತ್ಮೀಯರೇ, ಚಿತ್ರತಾಣದಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಗಳನ್ನು ಕೇಳಿದೆ.

0: ಕೇಳು.
1: ಲಾಲಾ ಶೀತಲ್ ದಾಸ್, ಹೋಲಿ ಕರೀಬ್ ಹೈ, ಕಿಲೆ ಮೇ ಟೇಸು ಕೆ ಫೂಲ್ ದೇಗೋ ಮೇ ಡಲ್ವಾ ಕರ್ ಕಸೂಮಿ ರಂಗ ತಯಾರ್ ಕಿಯಾ ಜಾಯೆ, ತಾಕಿ ಹಮೇಶಾ ಕಿ ತರಹ ಹೋಲಿ ಕಾ ಜಶ್ನ್ ಕಿಲೆ ಮೇ ಹಿ ಮನಾಯಾ ಜಾ ಸಕೆ.

0: ಬೆಲ್ಲದಂತ ಸವಿಯ ಉಣಬಡಿಸುವ ನಾದ ಝೇಂಕಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪರಿಮಳ ಮುಕ್ತ ಮಾತು ಮಧುರ ಗಾನ ಪರಿಮಳ
1: ಡೂಡ್ ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಪರಿಮಳ ಮುಕ್ತ ಮಾತು ಮಧುರ ಗಾನ ಇವತ್ತಿನ ಪರಿಮಳದಲ್ಲಿ ಏನಿದೆ? ಧೈರ್ಯಲಕ್ಷ್ಮಿ ಅಂತ ಒಂದು ಚಿತ್ರ ಬಂದಿತ್ತು. ಈ ಚಿತ್ರದ ಒಂದು ತುಣುಕು ಸ್ವಲ್ಪ ಮಾತು ಇವತ್ತಿನ ಪರಿಮಳದಲ್ಲಿದೆ. ಕುಟುಂಬ ವ್ಯವಸ್ಥೆ ಏನಿದೆ, ಇದು ಯಾಕೆ ಸೋಲಬಹುದು, ಹೇಗೆ ಗೆಲ್ಲುತ್ತೆ, ಈ ವಿಚಾರವಾಗಿ ಒಂದು ಸಣ್ಣ ಮಾತು ಇದೆ. ಎ.ಆರ್. ರಘುರಾಮ್ ಅವರು ಮಾತಾಡಿದ್ದಾರೆ. ಈ ಚಿತ್ರಗೀತೆಗಳನ್ನು ನಾವು ದಿನಪೂರ್ತಿ ಕೇಳ್ತಾ ಇರ್ತೀವಿ. ಕೆಲವು ಕವಿಗಳು ಚಿತ್ರರಚನಾಕಾರರು ಕೂಡ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಯಂತ್ ಕಾಯ್ಕಿಣಿ ಅವರು ಮಾತಾಡಿದ್ದಾರೆ. ಚಿತ್ರಗೀತೆಗಳು ಮತ್ತು ಸಾಹಿತ್ಯ, ಅಂದರೆ ಕವನಗಳು, ಸಾಹಿತ್ಯ, ಕನ್ನಡ ಸಾಹಿತ್ಯ ಮತ್ತು ಚಿತ್ರಗೀತೆಗಳ ನಡುವೆ ಏನು ಡಿಫರೆನ್ಸ್ ಇದೆ, ಅದಕ್ಕೂ ಇದಕ್ಕೂ, ಅದು ಬರೆಯುವಾಗ ಇದು ಬರೆಯುವಾಗ ಹೇಗೆ ಅನಿಸುತ್ತೆ ಅನ್ನೋದನ್ನು ಅವರು ಸ್ವತಃ ಹಂಚಿಕೊಂಡಿದ್ದಾರೆ ಒಂದು ಚರ್ಚೆಯಲ್ಲಿ. ಈ ಚರ್ಚೆಯ ಆಯ್ದ ಭಾಗವನ್ನು ಕೇಳ್ತೀರಿ. ಮಹಿಳೆ ಮತ್ತು ಸ್ವಾವಲಂಬನೆ, ಈ ವಿಷಯವಾಗಿ ಗಿರಿಜಾ ಪಾಟೀಲ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಕೇಳ್ತಾ ಇದ್ದೀರಿ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ಹಲವು ಕಡೆಯಿಂದ ಸಂಗ್ರಹಿಸಿದ ಮಾತು ಮಾಹಿತಿ ಸಂಚಿಕೆ ರೂಪದಲ್ಲಿ ಮೂಡಿಬರುತ್ತಿದೆ. ಕೇಳಿ ಪರಿಮಳ. ಇವತ್ತಿನ ಪರಿಮಳವನ್ನು ಆರಂಭಿಸೋಣ ಒಂದು ಗೀತೆಯೊಂದಿಗೆ. ಸಿಪಾಯಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಸಿಪಾಯಿ ಚಿತ್ರಕ್ಕೆಂದು ಹಂಸಲೇಖ ಅವರು ಬರೆದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ ಪರಿಮಳ ಕಾರ್ಯಕ್ರಮದ ಆರಂಭದಲ್ಲಿ. ಸರಿ, ಇವತ್ತಿನ ಪರಿಮಳದಲ್ಲಿ ಏನೇನಿದೆ ಅಂತ ಆಗಲೇ ಹೇಳಿದ್ದು ಎಆರ್ ರಘುರಾಮ್ ಅವರು ಕುಟುಂಬ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದಾರೆ, ಜಯಂತ್ ಕಾಯ್ಕಿಣಿಯವರು ಸಾಹಿತ್ಯದ ಬಗ್ಗೆ ಮಾತಾಡಿದ್ದಾರೆ, ಮಹಿಳೆ ಮತ್ತು ಸ್ವಾವಲಂಬನೆ ಬಗ್ಗೆ ಗಿರಿಜಾ ಪಾಟೀಲ್ ಅವರ ಮಾತಿದೆ, ಹಾಗೆ ಧೈರ್ಯ ಲಕ್ಷ್ಮಿ ಚಿತ್ರದ ಒಂದು ಪುಟಾಣಿ ತುಣುಕನ್ನ ಕೇಳೋಣ. ಧೈರ್ಯಲಕ್ಷ್ಮಿ ಅಂತ ಒಂದು ಸಿನಿಮಾ ಬಂದಿತ್ತು, ಹಾಸ್ಯಮಯ ಚಿತ್ರ 1980 ಅಂತ ಕಾಣುತ್ತೆ. ಅನಂತನಾಗ್ ಹಾಗೂ ಲಕ್ಷ್ಮಿಯವರು ಅಭಿನಯಿಸಿದರು. ಹೆಣ್ಣು ಹೇಗಿರಬೇಕು ಹಾಗಿರಬೇಕು ಅಂತೆಲ್ಲ ಏನೇನೋ ಚರ್ಚೆಗಳು ಆಗುತ್ತಲ್ಲ, ಈ ಚರ್ಚೆಗಳು ನಡೀತಾ ಇದ್ದ ಅಥವಾ ಇದೆಲ್ಲ ಒಂದು ಪೀಕಲ್ಲಿದ್ದಾಗ ಬಂದಂತಹ ಒಂದು ಹಾಸ್ಯದ ಸ್ಪರ್ಶ ಇದ್ದಂತಹ ವಿಶೇಷವಾದ ಚಿತ್ರ ಧೈರ್ಯಲಕ್ಷ್ಮಿ. ಕೆಲವು ಆಯಾಮಗಳನ್ನು ಹಾಸ್ಯಮಯವಾಗಿ ತೋರಿಸಿದ ಚಿತ್ರ. ಈ ಚಿತ್ರದ ಒಂದು ತುಣುಕನ್ನು ಈಗ ಕೇಳೋಣ.
1: ಬನ್ನಿ ರಮೇಶ್.
2: ಫೈಲ್ ತಗೊಂಡು ಬರೋಕೆ ಹೇಳಿದ್ರೆ
1: ಬೇಡ.

0: ನಿಮ್ ಪರ್ಸನಲ್ ಫೈಲ್ ತಗೊಂಡ್ ಬಂದ್ರ? ಹೌದು, ಆ ವಿಷಯ ಮಾತಾಡಕ್ಕೆ ನಿಮ್ಮನ್ ಬರೋಕ್ ಹೇಳಿದ್ದು.
1: ನನ್ಗೇನು ಅರ್ಥ ಆಗ್ತಾ ಇಲ್ಲ.
0: ನಾನು ಫ್ರಾಂಕ್ ಆಗಿ ಹೇಳ್ತೇನೆ, ಕೂತ್ಕೊಳ್ಳಿ ರಮೇಶ್. ನಾನು ನಿಮ್ ವಿಷಯ ತುಂಬಾ ಯೋಚನೆ ಮಾಡಿದ್ದೀನಿ.
1: ನನ್ನ ವಿಷಯ? ಯಾಕೆ? ಎನಿಥಿಂಗ್ ರಾಂಗ್?
0: ನಥಿಂಗ್ ರಾಂಗ್ ರಮೇಶ್. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀವು ಎಲ್ರ ಹಾಗೆ ಧೈರ್ಯವಾಗಿ ಗಂಡ್ಸಾಗ್ಬೇಕಂದ್ರೆ ನಿಮ್ಗೊಂದು ಮದುವೆ ಮಾಡಿಸ್ಬಿಡ್ಬೇಕು ಅಂತ.
1: ಇಸ್ ಇಟ್ ವರ್ತ್ ದ ಟ್ರಬಲ್ ಅಂತ? ಯಾಕಂದ್ರೆ ಡ್ಯಾಮೇಜ್ ಮ್ಯಾರೇಜ್ ನನ್ಗೆ ನಡೆಯಲ್ಲ.
0: ಯಾಕೆ ನಿರ್ಧಾರಕ್ಕೆ ಬಂದಿದ್ದೀರಿ ನೀವು?
1: ನನ್ನ ಸ್ವಭಾವ, ಯಾವ ಹೆಣ್ಣಿಗೂ ನಾನು ಹಿಡಿಸೋಲ್ಲ. ನಾನೊಂದು ಟೈಪ್ ನೋಡಿ, ಒಂದು ಸ್ಪೆಷಲ್ ಟೈಪ್ ಅಂದ್ರೆ ಸಂಸಾರ ಅಂದ್ರೆ ಭಾರ ಭಾರ ಭಯ ಭಯ ಭಯ ಅಲ್ಲ ಅದು ಇದು ಅಂದ್ರೆ.
0: ನೋಡಿ, ನಿಮಗೆ ಯಾವ ಸಂಸಾರ ಭಾರನು ಕೊಡದೆ ಇರೋ ಸಾಮರ್ಥ್ಯ ಜಾಣೆ ಸಿಕ್ಕಿದ್ರೆ.
1: ನನ್ನೊಂದು ಮದುವೆ ಆಗೋಳು ಜಾಣೆ ಆಗಿರೋಕೆ ಹೇಗೆ ಸಾಧ್ಯ ಅಂತ?
0: ದಟ್ಸ್ ಆಲ್ಸೋ ಎ ಗುಡ್ ಪಾಯಿಂಟ್. ಆದ್ರೂ ಹೋಗ್ಲಿ ಬಿಡು, ಒಳ್ಳೆ ಪ್ರಾಣಿ, ತುಂಬಾ ಓದಿದೆ, ಹೇಳ್ದ ಕೇಳುತ್ತೆ ಅಂತ. ನಿಮ್ ಈ ಸ್ವಭಾವನ ಹಿಡ್ಸೋಳು ಸಿಕ್ಕಿದ್ರೆ
1: ಸಿಕ್ಕಿದ್ರೆ ಅಂತ ಮಂಕು ಆದ್ರೆ ಹಣೆ ವರ ಕಟ್ಕೊಂಡಲಿ ಬಿಡಿ, ಆ ವಿಷಯ ಬೇಡಿ. ಯಾಕೆ
0: ಅಂತ ಮಂಕ್ ಹೆಣ್ಣನ್ನ ನಾನು ಹಾಕ್ಬಿಟ್ಟೆ ರಮೇಶ್.
1: ನೀವು ಹಾಸ್ಬಿಟ್ಟಿದ್ದೀರಾ?
0: ಹೌದು.
1: ಎಲ್ಲಿದ್ದಾಳೆ? ಮೆಂಟಲ್ ಹಾಸ್ಪಿಟ್ಲಾ? ಲೂಸು?
0: ಆ ಲೂಸು ಇಲ್ಲೇ ನಿಮ್ ಕಣ್ ಮುಂದೆ ಇದ್ದಾಳೆ. ನಾನೇ. ಏನಿದು
1: ಮೇಡಮ್, ನೀವು ನಿಜವಾಗಿ ಹೇಳ್ತಿದ್ದೀರಾ?
0: ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ರಮೇಶ್. ನಿಮ್ ಕ್ಷಿಪಣಿ ಇಲ್ಲ ಅಂದ್ರೆ ನನ್ ಮನಸಾರ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ.
1: ಮೇಡಮ್, ನೀವು ತಮಾಷೆ ಮಾಡ್ತಾ ಇದ್ದೀರಿ. ನೀವು ಹೀಗೆಲ್ಲ ಮಾತಾಡಿ ಹೇಗ್ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋಕೆ ಏನೇನೋ ಹೇಳ್ತಿದ್ದೀರಾ. ಆಫೀಸ್ ನಲ್ಲೂ ನೀವು ನನ್ನ ಬಫುನ್ ನಾಗಿ ಮಾಡಿದಿರಿ. ಈಗ ಮನೆ ಕರೆದು
0: ಸಾರಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ ತಂದೆ ಒಪ್ಕೊಂಡ್ ಬಿಟ್ರು, ನೀವು ಒಪ್ಕೊಂಡ್ರೆ ಮದುವೆ ಈಗ ಮುಗಿದ ಹಾಗೆ.
1: ಮೇಡಮ್, ನೀವು ಎಲ್ಲಿ ನಾನೆಲ್ಲಿ, ನಮ್ಮಿಬ್ಬರ ಮಧ್ಯ ಎಷ್ಟು ವ್ಯತ್ಯಾಸ ಇದೆ. ನೀವು ನನ್ನೇ ಮದುವೆ ಮಾಡ್ಕೋತೀರಾ ಅಂತೀರಲ್ಲ, ನಿಮ್ಗೇನು ಲೂಸಾ?
0: ಮಿಸ್ಟರ್ ರಮೇಶ್, ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರಬೇಡಿ. ನನ್ನನ್ನು ಮದುವೆ ಮಾಡ್ಕೊಳ್ಳಕ್ಕೆ ನಿಮಗೇನ್ ಇಷ್ಟ ಇದೆಯಾ ಇಲ್ವಾ ಈಗ್ಲೇ ಹೇಳ್ಬಿಡಿ.
1: ಮೇಡಮ್, ನೀವು ಹೀಗೆ ಹೆದರಿಸಿದ್ರೆ ಹೇಗೆ? ಮೊದ್ಲೇ ನೀವು ನನ್ಗೆ ಆಫೀಸರ್, ನಿಮ್ ಮಾತನ್ನ ನಾನು ಕೇಳಲೇಬೇಕಾಗುತ್ತೆ. ಅದೊಂದು
0: ನೋಡಿ, ಸುಮ್ಮನೆ ವಾದೋಟ ಅಂತ ಮಾತಾಡಬೇಡಿ. ಎಸ್ ಸರ್, ನೋ.
2: ಧನ್ಯವಾದ. ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ ಲಕ್ಷ್ಮಿ ನಿಮ್ಗೆ ಆಫೀಸಲ್ಲಿ ಮಾತ್ರ ಇದ್ದಾರಲ್ಲ, ಮನೆಯಲ್ಲೂ ಆಫೀಸರು.
1: ದಟ್ ಗೋಸ್ ವಿದೌಟ್ ಸೇಯಿಂಗ್ ಸರ್, ಅದು ಬೇರೆ ಹೇಳ್ಬೇಕೆ. ಆದ್ರೆ ಮೇಡಮ್, ನಾನ್ ಮತ್ತೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದ್ರೆ ನೀವು ನಿಜಕ್ಕೂ ನನ್ನ ತಮಾಷೆ ಇಲ್ಲ ತಾನೆ
0: ರಮೇಶ್? ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸ್ಟ್ರಿಕ್ಟ್ ಆಗಿರೋದು ನೋಡಿ ಎಲ್ರೂ ನನ್ನ ಅಹಂಕಾರ ಅಂತ ತಿಳ್ಕೊತಾರೆ. ನಾನು ಮದ್ವೆ ಆಗ್ಬೇಕು, ನನಗೂ ಮಕ್ಕಳಿರ್ಬೇಕು ಅಂತ ತುಂಬಾ ಆಸೆ. ಐ ಪ್ರೂ ದಟ್ ಐ ಆಮ್ ಅ ಗುಡ್ ಹೌಸ್ ವೈಫ್.
1: ವೈ ವೈ ವೈ, ಜಸ್ಟ್ ಹೌಸ್ ವೈಫ್ ಫಾರ್ ಮೀ, ಇವನ್ ಆಫೀಸ್ ವೈಫ್ ಅಲ್ಲೂ ನಾವ್ ಇಬ್ರು ಒಟ್ಟಿಗೆ ಇರ್ತೀವಲ್ಲ.
3: ತಮ್ಮ ನಿರ್ಧಾರ ತಿಳಿದ ಮೇಲೆ ಇನ್ನ ತಡ ಮಾಡೋಲ್ಲ, ಈ ಮಂಗಳ ಕಾರ್ಯ ಮುಂದೆ ಶುಕ್ರವಾರ ಮುಗಿಸ್ಬಿಡೋಣ.
1: ಅಂದ್ರೆ ಈ ಕೇಸ್ಗೆ, ಈ ಫೈಲ್ಗೆ ಈ ಶುಕ್ರವಾರಕ್ಕೆ ಓಪನ್ ಮಾಡ್ಬೋದು.
3: ಓಪನ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ನನಗೆ ಬೇಕಾಗಿರೋದಿಷ್ಟು. ದೊಡ್ಡವ್ರು ತಮ್ಮ ಕಡೆ ಯಾರಾದ್ರೂ ಅಡ್ರೆಸ್ ಕೊಡಿ, ಟೆಲಿಗ್ರಾಮ್ ಕೊಡೋದಕ್ಕೆ.
1: ದೊಡ್ಡವ್ರು ಅಂದ್ರೆ ಯಾರು ಇಲ್ಲ ಸರ್, ನೀವೇ ಮೊದ್ಲಿನ
3: ದೊಡ್ಡವರು. ಲಕ್ಷ್ಮಿ, ಇನ್ಮೇಲೆ ಗಮನಿಸ್ಕೋಬೇಕಾದ ಕೆಲಸ ಮಾಡಿ, ನಾ ತುಂಬಾ ಬಿಸಿ.
0: ರಮೇಶ್, ನಿಮ್ ಸಂತೋಷ ತಾನೇ?
1: ಸಂತೋಷ ಇದೆ, ಹಾ ಇದೆ ಇದೆ. ಅಂದ್ರೆ ಮೊದ್ಲು ಸ್ವಲ್ಪ ಭಯ ಇರುತ್ತೆ, ಆಮೇಲೆ ಸಂತೋಷ ಆಗುತ್ತೆ. ಅದೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಷ್ಟು.
4: ಧೈರ್ಯಲಕ್ಷ್ಮಿ ಚಿತ್ರದ ಒಂದು ತುಣುಕನ್ನು ಕೇಳಿದಿರಿ. 1980 ತೆರೆ ಕಂಡ ಹಾಸ್ಯಮಯ ಚಿತ್ರ ಇದು. ಅನಂತನಾಗ್, ಲಕ್ಷ್ಮಿ, ಅಶ್ವಥ್ ಮುಂತಾದವರ ತಾರಾಗಣವಿತ್ತು. ಸಮಯ 4:15 ಕೇಳ್ತಾ ಇದ್ದೀರಿ ಮಧುರ ಗಾನ, ಮುಕ್ತ ಮಾತು, ಪರಿಮಳ.

0: ಆಫೀಸರು, ಆಫೀಸಲ್ಲೂ ಆಫೀಸರು, ನೀವು ನನಗೆ ಆಫೀಸ್ ವೈಫ್ ಅಂತಾರೆ ಅನಂತ್ನಾಗ್ ಆ ಚಿತ್ರದಲ್ಲಿ. ಅಂದರೆ ಹಾಸ್ಯಮಯವಾಗಿ ಚಿತ್ರ ಹೋಗಿದೆ. ಮಹಿಳೆಯರನ್ನು ಹೇಗೆ ನೋಡ್ತಾರೆ ಚಿತ್ರದಲ್ಲಿ, ಹೇಗೆಲ್ಲ ಚಿತ್ರೀಕರಣ ಮಾಡ್ತಾರೆ, ಏನೇನೆಲ್ಲ ವಿಶೇಷಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ನಮ್ಮ ಮೇಲೆ ಚಿತ್ರಗಳು ಕೂಡ ದೊಡ್ಡ ಪರಿಣಾಮ ಬೀರಿದೆ ಅನ್ನೋದರಲ್ಲಿ ತಪ್ಪಿಲ್ಲ. ಮಹಿಳೆ ಅಂದರೆ ಕುಟುಂಬ, ಕುಟುಂಬ ನಡೆಯೋದೇ ಮಹಿಳೆಯಿಂದ ಅಂತ ಒಂದು ಕಡೆ ಹೇಳಿದ್ರೆ, ಮಹಿಳೆಗೆ ಸ್ವಾವಲಂಬನೆ ಇಲ್ಲ, ಹಾಗಾಗಿ ಆಕೆ ಡಿಪೆಂಡೆಂಟ್ ಆಗಿರ್ತಾಳೆ. ಆದ್ದರಿಂದ ಅವಳು ಇಷ್ಟವೋ ಇಷ್ಟ ಇಲ್ಲವೋ ಕುಟುಂಬಕ್ಕೆ ಹೊಂದಿಕೊಂಡು ಹೋಗುವ ಅನಿವಾರ್ಯ ಅವಳಿಗಿದೆ. ಅವಳು ಸ್ವಾವಲಂಬಿ ಆಗಬೇಕು ಅನ್ನುವ ಮಾತುಗಳನ್ನು ಕೂಡ ನಾವು ಕೇಳ್ತೀವಿ. ಮಹಿಳೆಯ ಮಾತನ್ನು ಎಲ್ಲರೂ ಕೇಳಿಸ್ಕೊಳ್ಳಬೇಕಾದರೆ ಅವಳು ಸ್ವಾವಲಂಬಿ ಆಗಿರಲೇಬೇಕು ಅನ್ನೋದು ಮತ್ತೊಂದು ಕಡೆಯಿಂದ ನಮಗೆ ಕೇಳುವಂತಹ ಮಾತು. ಈ ವಿಚಾರವಾಗಿ ಒಂದಷ್ಟು ಬೆಳಕು ಚೆಲ್ಲಿದ್ದಾರೆ ಗಿರಿಜಾ ಪಾಟೀಲ್ ಅವರು. ಕೇಳೋಣ ಅವರ ಮಾತು. ಇದಾದ ಮೇಲೆ ಚಲನಚಿತ್ರ ಸಾಹಿತ್ಯ ಮತ್ತು ಕೆಲವು ಧೋರಣೆಗಳು, ಕನ್ನಡ ಸಾಹಿತ್ಯ, ಈ ಬಗ್ಗೆ ಜಯಂತ ಕಾಯ್ಕಿಣಿ ಅವರ ಜೊತೆ ಚರ್ಚೆ ಇದೆ, ಒಂದು ಪುಟ್ಟ ಚರ್ಚೆ. ಇದರ ಆಯ್ದ ಭಾಗವನ್ನು ನೀವು ಕೇಳ್ತೀರಿ. ಹಾಗೆ ಕುಟುಂಬ ವ್ಯವಸ್ಥೆ ಬಗ್ಗೆ AR ರಘುರಾಮ್ ಅವರ ಮಾತುಗಳು ಕೂಡ ಇದೆ. ಹಾಡು ಮಾತು ಮಾಹಿತಿ ವಿಚಾರ ವಿಹಾರ ಪರಿಮಳ. ಈಗ ಕೇಳೋಣ ಮಹಿಳಾ ಸ್ವಾವಲಂಬನೆ, ಗಿರಿಜಾ ಪಾಟೀಲ್ ಅವರ ಮಾತು.
1: ಮಹಿಳೆ ಎನ್ನುವ ಪದದಲ್ಲಿ ಅದಮ್ಯ ಚೈತನ್ಯವಿದೆ. ಜಾನಪದ ಜಾನರಾಡಿದ ಜಾನೆಯಂತೆ ಹೆಣ್ಣು ಜಗದ ಕಣ್ಣು. ಮಹಿಳೆ ಎಂದರೆ ಯಾರು ಎಂದಾಗ, ಇರುವೆಗಿರುವ ಬಲ ಕೊಡು, ಹೆಣ್ಣಿಗಿರುವ ಛಲ ಕೊಡು ಎಂಬ ಗಾದೆ ಮಾತು ಸಾಕೆ. ಎ ಗುಡ್ ಮದರ್ ಈಸ್ ಬೆಟರ್ ದೆನ್ 100 ಟೀಚರ್ಸ್ ಎಂಬ ಇಂಗ್ಲಿಷ್ ನಾಣ್ಣುಡಿ ಸಾಕೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ವಚನ ಸಾಕೆ. ಮನಿ ಅನ್ನೋದು ಮಣ್ಣಿನ ಮ್ಯಾಲ್ ನಿಂತಿಲ್ಲ, ಹೆಣ್ಣಿನ ಮ್ಯಾಲ್ ನಿಂತದ ಎನ್ನುವ ಜಪದಿಯರ ನುಡಿ ಸಾಕೆ. ತಾಯಿ ದೇವರಾಗ್ಬೋದು, ಆದರೆ ದೇವರು ತಾಯಿ ಆಗಲಾರನು ಎಂಬ ಸುಭಾಷಿತ ಸಾಕೆ ಎನ್ನುವಂತೆ, ಮಹಿಳೆ ಬನ್ನಿಸಲಾಗದ ವರ್ಣಿಸಲಾಗದ ಪದಗಳಿಗೆ ಸಿಗದ ಭೂಮಿ ತೂಕದವಳು. ಸರ್ವಜ್ಞನ ತ್ರಿಪದಿ ಹೇಳುವಂತೆ, ಬಣ್ಣವಿಲ್ಲದ ಮನೆ, ಸುಣ್ಣವಿಲ್ಲದ ಎಳ್ಯ, ಹೆಣ್ಣಿಲ್ಲದ ಸಂಸಾರ, ಮಣ್ಣಲ್ಲಿ ಎಣ್ಣೆ ಹೊಯ್ದಂತೆ ಎನ್ನುವ ಸಾಲುಗಳು ಸದಾ ಹೆಣ್ಣಿನ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತವೆ. ಭಾರತೀಯ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಕುಟುಂಬ ಕೇವಲ ರಕ್ತ ಸಂಬಂಧಗಳ ಬೆಸುಗೆ ಅಲ್ಲ, ಅದೊಂದು ಆರ್ಥಿಕ ಭದ್ರತೆಯ ಕೋಟೆ ಕೂಡ. ಮಾನವನ ಬದುಕಿನಲ್ಲಿ ಒಬ್ಬ ಮಹಿಳೆ ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಮಗಳಾಗಿ ನಾನಾ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಾಳೆ. ಅಲ್ಲದೆ ಅವಳು ಕೃಷಿಕಳಾಗಿ, ಕಾರ್ಮಿಕಳಾಗಿ, ನೌಕರಳಾಗಿ, ಅಧಿಕಾರಿಯಾಗಿ, ಉದ್ಯಮಿಯಾಗಿ, ರಾಜಕಾರಣಿಯಾಗಿ, ನೀತಿ ನಿರೂಪಕಳಾಗಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮಾನ ದುಡಿಯುತ್ತಿದ್ದಾಳೆ. ಎಲ್ಲಕ್ಕೂ ಮೇಲಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ, ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾ, ಅವರಲ್ಲಿ ಸಂಸ್ಕಾರವನ್ನು ಬಿತ್ತುವಂತ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತಿದ್ದಾಳೆ. ಆದ್ದರಿಂದಲೇ ಮನೆಯೇ ಮೊದಲ ಪಾಠಶಾಲೆ, ಜನನಿತಾನೇ ಮೊದಲ ಗುರು ಎಂದಿದ್ದಾರೆ. ಹೆಣ್ಣು ಕುಟುಂಬದ ಆಧಾರಸ್ತಂಭ, ಗಂಡಿನ ಬಲಗೈ, ಮಕ್ಕಳ ಭವಿಷ್ಯ, ಸಮಾಜದ ಉಸಿರು. ಇದನ್ನರಿತ ಸ್ವಾಮಿ ವಿವೇಕಾನಂದರು, ದ ಬೆಸ್ಟ್ ಥರ್ಮಾಮೀಟರ್ ಟು ದ ಪ್ರೋಗ್ರೆಸ್ ಆಫ್ ದ ನೇಷನ್ ಈಸ್ ಟ್ರೀಟ್ಮೆಂಟ್ ಆಫ್ ಇಟ್ಸ್ ವುಮೆನ್ ಎಂದಿದ್ದಾರೆ. ಪ್ರತಿ ದೇಶದ ಅಭಿವೃದ್ಧಿ ಆ ದೇಶದ ಹೆಣ್ಣು ಮಕ್ಕಳ ಸ್ಥಾನಮಾನದ ಮೇಲೆ ನಿಂತಿದೆ ಎನ್ನುವಂಥದ್ದು. ಮನುಸ್ಮೃತಿ ಶ್ಲೋಕದಲ್ಲೂ ಕೂಡ, 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ, 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, 1000 ಜನ ತಂದೆಯರಿಗೆ ಒಬ್ಬ ತಾಯಿ ಸಮ ಎಂದಿದ್ದಾರೆ. ಈ ಜಗತ್ತಿನಲ್ಲಿ ಅತ್ಯಂತ ಹಿರಿದಾದ ಜವಾಬ್ದಾರಿ ಹೆಣ್ಣಿನ ಮೇಲಿದೆ. ಮಹಿಳೆಯ ಸ್ವಾವಲಂಬನೆ ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಈಕೆ ಸ್ವಾವಲಂಬನೆ ಆಗಬೇಕಾದರೆ ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿ ವೇಗವಾಗಿ ಸಾಗುತ್ತದೆ. ಮನೆಗೆದ್ದು ಸಮಾಜವನ್ನು ರೂಪಿಸಿ ರಾಷ್ಟ್ರವನ್ನು ಕಟ್ಟುವ ಮಹತ್ತರ ಹೊಣೆ ಮಹಿಳೆಯ ಮೇಲಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಪಾಲು ಎಂಬಂತೆ ಸಮಾಜ ನಿರ್ಮಾಣವಾಗಬೇಕಾಗಿದೆ. ಶರಣಿ ಗೊಗ್ಗವೆಯವರು ಮಲೆಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸಿ ಬಂದಡೆ ಗಂಡೆಂಬರು, ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾಥ ಎಂದಿರುವ ವಚನ ಗಂಡು ಹೆಣ್ಣಿನ ನಡುವಿನ ಅಂತರದ ಭ್ರಮೆ ಕಳಚಿದೆ. ಸ್ವಾವಲಂಬನೆ ಎಂದರೆ ಕೇವಲ ಆರ್ಥಿಕವಾಗಿ ಸಬಲಳಾಗುವುದಲ್ಲ, ಆರ್ಥಿಕ ಮಾನಸಿಕ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಸ್ವತಂತ್ರವಾಗಿ ನಿಲ್ಲುವ ಸಾಮರ್ಥ್ಯ, ಅಥವಾ ತನ್ನ ಜೀವನವನ್ನು ತನ್ನದೇ ಸಾಮರ್ಥ್ಯ ಜ್ಞಾನ ಮತ್ತು ನಿರ್ಧಾರ ಶಕ್ತಿಯಿಂದ ನಡೆಸುವ ಸ್ಥಿತಿ. ಹೆಣ್ಣಿಗೆ ಅವಕಾಶ ಸಿಕ್ಕರೆ ಆಕಾಶಕ್ಕೆ ಏರಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾಳೆ. ಆಕೆ ಇಲ್ಲದ ಕ್ಷೇತ್ರಗಳಿಲ್ಲ. ಯಾವ ಕ್ಷೇತ್ರದಲ್ಲಿ ಮಹಿಳೆ ಇರುತ್ತಾಳೋ ಅಲ್ಲಿ ಯಶಸ್ಸು ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಕೂಡ ಸಾಬೀತುಪಡಿಸಿದ್ದಾಳೆ. ಸ್ವಾವಲಂಬನೆ ಎಂದಾಗ 12ನೇ ಶತಮಾನದ ಶರಣೆಯರು ಕೂಡ ಉದಾಹರಣೆಯಾಗಿ ಇದ್ದಾರೆ. ಶರಣೆ ಸತ್ಯಕ್ಕ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಡೆ ನಾ ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾನೆ ನಿಮ್ಮ ಪ್ರಮತರಾಣಿ ಎನ್ನುವ ದಿಟ್ಟತನದ ಪ್ರಮಾಣ ಮಾಡುವ ಪರಿ ಹೆಣ್ಣು ಮಕ್ಕಳ ಶ್ರದ್ಧೆ ತೋರಿಸುತ್ತದೆ. ಶರಣೆ ಆಯ್ದಕ್ಕೆ ಲಕ್ಕಮ್ಮಳ ಆದರ್ಶ ಮರೆಯುವಂತಿಲ್ಲ. ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಈಸಕ್ಕಿ ಆಸೆ ನಿಮಗೇಕೆ ಮಾರ, ಇದು ಸಲ್ಲದ ಬೋನ ಎಂಬ ಪ್ರಾಮಾಣಿಕತೆಯ ಸಾಲುಗಳು ಇಂದಿನ ಭ್ರಷ್ಟಾಚಾರ ಸಮಾಜಕ್ಕೆ ಪರಿವರ್ತಿಸುವ ಸಾವಿಲ್ಲದ ಸಾಲುಗಳಾಗಿ ಅಜರಾಮದ ಸಂದೇಶಗಳಾಗಿವೆ. ಜೇಡರ ದಾಸಿಮಯ್ಯ ತನ್ನ ಪತ್ನಿ ದುಗ್ಗಳೆ ಬಗ್ಗೆ ಬರೀತಾರೆ. ಬಂದುದನ ಅರಿತು ಬಳಸುವಳು, ತಂದುದನ ಪರಿಣಾಮಿಸುವಳು, ಬಂದಳಗ ಮರೆಸುವಳು, ದುಗ್ಗಳೆಯನ್ನು ತಂದು ಬದುಕಿದೆನು ಕಾನ ರಾಮನಾಥ. ಇಂಥ ಅನೇಕರ ಬದುಕು ಮಹಿಳಾ ಸ್ವಾವಲಂಬಿ ಬದುಕಿಗೆ ದಾರಿದೀಪಗಳಾಗಿವೆ. ಇಂತಹ ಅನೇಕ ಶರಣೆಯರ ಸ್ವಾವಲಂಬಿ ಬದುಕು ಇಂದಿಗೂ ಆದರ್ಶವಾಗಿರುವುದಲ್ಲದೆ ಮಹಿಳೆಯ ಮುಖೇನ ನಡೆಯುವ ಎಲ್ಲ ಕಾರ್ಯವೂ ವ್ಯವಸ್ಥಿತ ಸುಭದ್ರ ಮತ್ತು ಯಶಸ್ವಿ. ಯುನೆಸ್ಕೋ ಕೂಡ ನೀವು ಸ್ತ್ರೀಯರಿಗೆ ಶಿಕ್ಷಣವನ್ನ ಕೊಟ್ಟಿದ್ದಾದರೆ ಶಿಶು ಮರಣ ಪ್ರಮಾಣ ಕಡಿಮೆ ಆಗುತ್ತದೆ ಮತ್ತು ಮನೆಯ ಒಂದು ವೆಚ್ಚದ ಹೆಚ್ಚಿನ ಪ್ರಮಾಣ ಮಕ್ಕಳ ಶಿಕ್ಷಣಕ್ಕೆ ಕುಟುಂಬದ ಆರೋಗ್ಯಕ್ಕೆ ಹಾಗೂ ಪೌಷ್ಟಿಕ ಆಹಾರ ನೀಡಲಿಕ್ಕೆ ವ್ಯಯವಾಗ್ತದೆ ಎಂದು ವರದಿ ಮಾಡುತ್ತದೆ. ಇತಿಹಾಸದ ಪುಟ ತಿರುವಿ ಹಿಂದೆ ಹೋದಾಗ ಸಾವಿತ್ರಿಬಾಯಿ ಫುಲೆಯವರು, ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರು, ಡಾಕ್ಟರ್ ಆನಂದ್ ಬಾಯಿಯವರು ಅನೇಕರು ಅನೇಕ ರೀತಿ ಅಷ್ಟಪಟ್ಟು ಹೋರಾಟದಂತೆ ಬದುಕು ಸಾಗಿಸಿ ಮುಂದೆ ಬಂದರು. ಅವತ್ತಿನ ಕಷ್ಟಗಳು ಇಂದಿಲ್ಲ. ಸ್ತ್ರೀ ಸಶಕ್ತೀಕರಣ ಸ್ವಾವಲಂಬನೆಯತ್ತ ಸಾಗಬೇಕಾದರೆ ಮಹಿಳಾ ಉದ್ಯಮಶೀಲತೆ ಮುಖ್ಯವಾಗಿದೆ. ಮಹಿಳಾ ಸ್ವಾವಲಂಬನೆ ಅಥವಾ ಆತ್ಮನಿರ್ಭರತೆಯತ್ತ ಇಡುವ ದಿಟ್ಟ ಹೆಜ್ಜೆ ಹೊಸ ಮಂತರಕ್ಕೆ ಕಾರಣವಾಗುತ್ತದೆ.
0: ಮಹಿಳೆ ಮತ್ತು ಸ್ವಾವಲಂಬನೆ ಬರೀ ಆರ್ಥಿಕ ಸ್ವಾವಲಂಬನೆ ಅಷ್ಟೇ ಸ್ವಾವಲಂಬನೆ ಅಲ್ಲ, ನಾವು ಮಾನಸಿಕವಾಗೂ ಕೂಡ ಸದೃಢರಾಗಬೇಕು ಅನ್ನುವಂತಹ ಮಾತುಗಳನ್ನು ಅನೇಕ ವಿಚಾರಗಳ ಜೊತೆಗೆ ತಿಳಿಸಿದರು ಗಿರಿಜಾ ಪಾಟೀಲ್ ಅವರು. ಕೇಳ್ತಾ ಇದ್ದೀರಿ ಪರಿಮಳ ಕಾರ್ಯಕ್ರಮ, ಮಾತು ಮುಕ್ತ ಮಾತು ಮಧುರ ಗಾನ ಪರಿಮಳದಲ್ಲಿ. ಇವತ್ತಿನ ಪರಿಮಳದಲ್ಲಿ ಕುಟುಂಬ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ ಎ.ಆರ್. ರಘುರಾಮ್ ಅವರು. ಇದಾದ ಮೇಲೆ ಕವಿ ಜಯಂತ್ ಕಾಯ್ಕಿಣಿ ಅವರ ಜೊತೆ ಒಂದು ಪುಟ್ಟ ಚರ್ಚೆ ಆಯ್ದ ಭಾಗವನ್ನು ಕೇಳ್ತೀರಿ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಸಮಗ್ರ ಸಂಚಿಕೆ ಪರಿಮಳ.

ನಂದಗೋಕುಲ ಚಿತ್ರದ ಗೀತೆ ಕೇಳಿದಿರಿ. ಚಿತ್ರ ಅವರ ಧ್ವನಿಯಲ್ಲಿ ನರಸಿಂಹ ಜೋಶಿ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಮದನ್ ಮೋಹನ್. ಆರಂಭದಲ್ಲಿ ಧೈರ್ಯಲಕ್ಷ್ಮಿ ಚಿತ್ರದ ಒಂದು ಗೀತೆಯನ್ನು ಕೇಳಿ, ಅಂದರೆ ತುಣುಕನ್ನು ಕೇಳಿ ನಾವು ಕಾರ್ಯಕ್ರಮವನ್ನು ಆರಂಭಿಸಿದ್ವಿ. ಮನೇಲೂ

ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಪರಿಮಳ. ಪರಿಮಳದಲ್ಲಿ ಎಷ್ಟೊಂದು ಮಾಹಿತಿಗಳನ್ನು ವಿವಿಧ ಧ್ವನಿಗಳಲ್ಲಿ ಕೊಡ್ತಾ ಇದ್ದೀರಿ. ಕಾರ್ಯಕ್ರಮ ಚೆನ್ನಾಗಿದೆ. ಹೀಗೆ ಒಂದಷ್ಟು ಮಾಹಿತಿಗಳನ್ನು ಮಾತುಗಳನ್ನು ಕೇಳಿಸಿದರೆ ನಮಗೆ ತುಂಬ ಖುಷಿಯಾಗುತ್ತೆ. ಧೈರ್ಯಲಕ್ಷ್ಮಿ ಚಿತ್ರದ ತುಣುಕನ್ನು ಕೇಳಿ ನಗು ಬಂತು, ಬಹಳ ಒಳ್ಳೆಯ ಭಾಗವನ್ನು ಆಯ್ಕೆ ಮಾಡಿದ್ರಿ ಅಂತ ಸುಷ್ಮಿತಾ ಹೇಳಿದ್ದಾರೆ. ಹಾಗೆ ಅಂಜನಾ ಗಾಂಧಿ ಬಜಾರ್ನಿಂದ ಸಂದೇಶ ಕಳಿಸಿದಿರಿ. ಅರ್ಪಿತಾ ಬೆಂಗಳೂರು, ಲಿಂಗರಾಜ ಏಳು ಮೈಲಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದಿರಿ. ಸುಭಾಷ್ ಚಂದ್ರ ರಂಗಪ್ಪ ನೀರಾವರಿ ಗುಡ್ಡ ದೇವಲಾಪುರ, ರೂಪಾ ಲಕ್ಷ್ಮೀಕಾಂತ ಮತ್ತು ಮನೆಯವರು ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ, ಹನುಮಂತಪ್ಪ ಮಡಿವಾಳರ್, ಇನ್ನು ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಕೆಲವರು 101.3 ಕಳುಹಿಸುವ ಸಂದೇಶಗಳನ್ನು ಇಲ್ಲಿಗೆ ಕಳಿಸ್ತಾ ಇದ್ದೀರಿ. ಆತ್ಮೀಯರೇ, ಇಲ್ಲಿನ ಸಂಖ್ಯೆ ಅಂದರೆ ವಿವಿಧ ಭಾರತೀಯ ಸಂಖ್ಯೆ 9483091209. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಗಿರಿಜಾ ಪಾಟೀಲ್ ಅವರ ಮಾತು ಅದ್ಭುತ, ಸ್ವಚ್ಛ ಕನ್ನಡ ಅದ್ಭುತ, ಸ್ವಾವಲಂಬನೆ ಬಗ್ಗೆ ಅವರ ಚಿಂತನೆಗಳು ಚೆನ್ನಾಗಿತ್ತು ಅಂತ.

0: ನಮ್ಮ ಶ್ರೋತೃ ಮಹಾಲಿಂಗಪ್ಪ ಜಾಲವಾದಿ ಅವರು, ರಾಜಾಜಿನಗರದ ನಾಗರತ್ನ ಅವರು ಕೂಡ ಅನಂತನಾಗ್ ಲಕ್ಷ್ಮಿ ಅವರ ಸಂಭಾಷಣೆ ಕೇಳಿ ಸಿಕ್ಕಾಪಟ್ಟೆ ನಗು ಬಂತು, ಖುಷಿಯಾಯಿತು ಅಂತ ಹೇಳಿದಿರಿ. ನಿಮ್ಮ ಸಂದೇಶಗಳನ್ನು ನಮಗೆ ಕಳಿಸ್ಬೋದು. 4:50 ಮತ್ತೊಮ್ಮೆ ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. ಕುಟುಂಬ ಇದು ಶುರು ಮಾಡಿದ್ದೇನೆ ಧೈರ್ಯಲಕ್ಷ್ಮಿಯ ಒಂದು ಸಂಭಾಷಣೆ ಜೊತೆ. ಆಮೇಲೆ ನಮ್ಮ ಗಿರಿಜಾ ಪಾಟೀಲ್ ಅವರು, ಸ್ವಾವಲಂಬನೆ ಬರೀ ಆರ್ಥಿಕ ಮಾತ್ರ ಅಲ್ಲ, ಅದು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ, ನಮ್ಮ ಚಿಂತನೆಗಳು ಅದು ಎಂದಿನ ಕಾಲದಿಂದಲೂ ಇದ್ದದ್ದೇ ಅಲ್ವೇ ಅನ್ನುವಂತಹ ಒಂದು ವಿಚಾರಗಳ ಕಡೆ ಅವರು ಬೆಳಕು ಚೆಲ್ಲಿದರು. ಮಹಿಳೆಯೇ ಕುಟುಂಬ, ಕುಟುಂಬ ಮಹಿಳೆಯಿಂದನೇ ಅನ್ನೋದಾದರೆ ಕುಟುಂಬ ವ್ಯವಸ್ಥೆ ಯಾಕೆ ಗೆಲ್ಲುತ್ತೆ ಅಥವಾ ಯಾಕೆ ಸೋಲಬಹುದು, ಇದರ ವಿಶೇಷತೆ ಏನು, ಬೇರೆ ದೇಶಗಳಿಗೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಏನು ಅಂತ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಎ.ಆರ್. ರಘುರಾಮ್ ಅವರು. ಕೇಳೋಣ ಈಗ ಎ.ಆರ್. ರಘುರಾಮ್ ಅವರ ಮಾತುಗಳು.
1: ಮೊನ್ನೆ ನನ್ನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಗೆಳೆಯನೊಬ್ಬ ಹೀಗೆ ಹೇಳಿದ, ನಿನಗೆ ಗೊತ್ತಾ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ವಿವಾಹ ವಿಚ್ಛೇದನ ಪ್ರಕರಣಗಳು ತುಂಬಾ ಕಡಿಮೆ ಎಂದು. ಹೌದು, ಇದು ನಮಗೆ ಅತ್ಯಂತ ಹೆಮ್ಮೆ ತರುವ ವಿಚಾರ. ಸಾವಿರಾರು ವರ್ಷಗಳ ಸನಾತನ ಸಂಸ್ಕೃತಿಯ ನಾಡಾಗಿರುವ ಭರತವರ್ಷದ ಮೇಲೆ ನೂರಾರು ಆಕ್ರಮಣಗಳಾದವು, ಸಾವಿರಾರು ದಂಗೆಗಳಾದವು. ವಿಶ್ವದ ಬಲಾಢ್ಯ ಎನಿಸಿಕೊಂಡ ರಾಷ್ಟ್ರಗಳು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದವು, ಪ್ರಭುತ್ವವನ್ನು ಸ್ಥಾಪಿಸಿ ಇಲ್ಲಿ ಮೆರೆದವು. ಆದರೂ ಇವುಗಳನ್ನೆಲ್ಲ ಸಹಿಸಿಕೊಂಡ ಭರತಭೂಮಿ ತನ್ನ ಸಾಂಸ್ಕೃತಿಕ ನೆಲೆಯನ್ನು ಆದಷ್ಟು ಸುಲಭವಾಗಿ ಟೊಳ್ಳು ಮಾಡಿಕೊಳ್ಳಲಾರದು. ಇದಕ್ಕೆ ಕಾರಣ ಇಲ್ಲಿನ ಶಾಶ್ವತ, ಚಿರ ಪುರಾತನ, ನಿತ್ಯ ನೂತನ ಮತ್ತು ನಿಷ್ಕಲ್ಮಶವಾಗಿರುವ ಕುಟುಂಬ ವ್ಯವಸ್ಥೆ ಬಗೆಗಿನ ಬದ್ಧತೆ. ಮಿತ್ರ ಹೇಳಿದ ಮಾತನ್ನು ಮತ್ತೆ ಮತ್ತೆ ನಾನು ಅವಲೋಕನ ಮಾಡಿದೆ. ಅಮೆರಿಕಕ್ಕೋ, ಇಂಗ್ಲೆಂಡಿಗೋ, ಬೆಲ್ಜಿಯಂ, ಇಟಲಿಯಂತಹ ದೇಶಗಳಿಗೋ ಹೋಲಿಸಿದರೆ ನಮ್ಮ ದೇಶದಲ್ಲಿ ವಿಚ್ಛೇದನ ಎಂದರೆ ಡಿವೋರ್ಸ್ ಪ್ರಕರಣಗಳು ತುಂಬಾ ಕಡಿಮೆ. ಅಮೆರಿಕದಲ್ಲಿ ವಿವಾಹ ವಿಚ್ಛೇದನಕ್ಕೆ ಮರೆ ಹೋಗುತ್ತಿರುವವರ ಪ್ರಮಾಣ 50% ಎಂದರೆ ನಿಮಗೆ ಅಚ್ಚರಿಯಾಗುತ್ತದೆ. ಇಂಗ್ಲೆಂಡ್ನಲ್ಲಿ 1961 27,000 ದಂಪತಿಗಳು ಡಿವೋರ್ಸ್ ಪಡೆದಿದ್ದರು. 10 ಕಳೆಯುವಷ್ಟರಲ್ಲಿ ಈ ಪ್ರಮಾಣ 1.25 lakh ಏರಿಕೆಯಾಯಿತು. ಈಗ ಅಲ್ಲಿ ಪ್ರತಿ ವರ್ಷ 2 lakh ದಂಪತಿಗಳು ವಿವಾಹ ವಿಚ್ಛೇದನ ಪಡೆಯುತ್ತಿದ್ದಾರೆ. ಬೆಲ್ಜಿಯಂನಂತಹ ದೇಶದಲ್ಲಿ ಪ್ರತಿ 1,000 ಮದುವೆಗಳ ಪೈಕಿ 50 ಮದುವೆಗಳು ಮುರಿದು ಬೀಳುತ್ತಿವೆ. ಇಟಲಿ, ಐರ್ಲೆಂಡ್ನಂತಹ ದೇಶಗಳಲ್ಲಿ ಇದರ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಸದ್ಯ ಪತಿ ಪತ್ನಿ ಜತೆಗಿರುವುದೇ ಜಾಯಿಂಟ್ ಫ್ಯಾಮಿಲಿ ಎಂದಾಗಿರುವಾಗ ವಿದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ವಿವಾಹ ವಿಚ್ಛೇದನ ಪ್ರಕರಣಗಳು ತುಂಬಾ ಕಡಿಮೆಯಾಗಿವೆ. ಇದಕ್ಕೆ ಹಲವು ಕಾರಣಗಳೂ ಇವೆ. ಮೊದಲನೆಯದಾಗಿ, ನಮ್ಮಲ್ಲಿ ಆಗುವ ಬಹುತೇಕ ಮದುವೆಗಳು ಸಾಂಪ್ರದಾಯಿಕ ಚೌಕಟ್ಟಿನಲ್ಲೇ ಇರುತ್ತವೆ. ಹೀಗಾಗಿ ಮದುವೆ ಎಂಬುದು ಕುಟುಂಬಗಳ ನಡುವಿನ ಗೌರವದ ಪ್ರಶ್ನೆ ಆಗುವುದರಿಂದ ತುಂಬಾ ಸಲ ವಿಚ್ಛೇದನ ಪಡೆಯಲು ಹುಡುಗ ಅಥವಾ ಹುಡುಗಿ ಸಜ್ಜಾಗಿದ್ದರೂ ಕೂಡ ಕುಟುಂಬದ ಹಿರಿಯರು ಅದಕ್ಕೆ ಅವಕಾಶ ನೀಡುವುದಿಲ್ಲ. ವಿವಾಹ ವಿಚ್ಛೇದನ ಕೊಡಿ ಎಂದು ಕೋರ್ಟುಗಳಿಗೆ ಮರೆ ಹೋದರೂ ಅವು ಇಂತಿಷ್ಟು ದಿನಗಳ ಕಾಲ ಎಂದು ನಿಗದಿ ಮಾಡಿ ಮತ್ತೆ ಮತ್ತೆ ನೀವು ಯೋಚಿಸಿ ನಿರ್ಧರಿಸಿ ಎಂದು ಸಲಹೆಗಳನ್ನು ನೀಡಿ ಈ ಅವಧಿ ಮುಗಿದ ಮೇಲೆ ನಿಜವಾಗಿಯೂ ಡಿವೋರ್ಸ್ ಬೇಕಿದ್ದರೆ ಅಂಥವರಿಗೆ ವಿದ್ಯುತ್ತವಾಗಿ ನೀಡಿ ಬೇರ್ಪಡೆಗೆ ಅವಕಾಶವನ್ನು ಕೊಡುತ್ತವೆ. ಆದರೆ ಕುಟುಂಬಗಳ ಗೌರವದ ಪ್ರಶ್ನೆ ಬಂದಾಗ ಈ ಥರದ ಯಾವುದೇ ಪ್ರಸಂಗಗಳು ಆಗುವುದಿಲ್ಲ. ಅದೇನೇ ಆಗಲಿ, ಡಿವೋರ್ಸ್ ಪಡೆಯುವುದು ಅಂದರೆ ಈ ಕುಟುಂಬದ ಮರ್ಯಾದೆಯನ್ನು ಕಳೆಯುವುದು ಎಂಬ ಅರ್ಥವನ್ನೇ ಕೊಡುತ್ತವೆ. ಹಿರಿಯರು ಆಗಾಗ್ಗೆ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿ ಸತಿಪತಿಗಳು ಒಂದಾಗಿರುವಂತೆ, ಮಕ್ಕಳು ಮರಿಗಳು ಜತೆಗಿರುವಂತೆ ಸೂಚನೆಯನ್ನು ಕೊಡುತ್ತವೆ. ಹಾಗಂತ ನಮ್ಮಲ್ಲಿ ಡಿವೋರ್ಸ್ ಪ್ರಕರಣಗಳು ಕಡಿಮೆಯಾಗಲು ಇದೊಂದೇ ಮುಖ್ಯ ಕಾರಣ ಅಲ್ಲ. ಮಕ್ಕಳು ಕಣ್ಣ ಮುಂದೆ ಇರುತ್ತಾರೆ, ನಾಳೆ ಡಿವೋರ್ಸು ಅಂದರೆ ಅವುಗಳ ಗತಿಯೇನು ಅನ್ನುವ ಪ್ರಶ್ನೆಯನ್ನು ಗಂಡಸರಿಗಿಂತ ಮುಂಚಿತವಾಗಿ ಹೆಂಡತಿ ಕೇಳಿಕೊಳ್ಳುತ್ತಾಳೆ. ಹೀಗಾಗಿ ತುಂಬ ಪ್ರಕರಣಗಳಲ್ಲಿ ಒಟ್ಟಿಗೆ ಬಾಳುವ ಆಕಾಂಕ್ಷೆ ಇಲ್ಲದಿದ್ದರೂ ಮದುವೆ ಎನ್ನುವ ಅಗ್ರಿಮೆಂಟು ಹಾಗೆಯೇ ಚಾಲ್ತಿಯಲ್ಲಿ ಇರುತ್ತದೆ. ಒಂದು ಸಮೀಕ್ಷೆಯ ಪ್ರಕಾರ ಆರ್ಥಿಕ ಸಬಲತೆ ಸಿಗುವುದು ಹೆಚ್ಚಾದಂತೆ ಡಿವೋರ್ಸ್ಗಳ ಸಂಖ್ಯೆ ಏರುತ್ತಾ ಹೋಗುತ್ತದೆ. ಭಿನ್ನಾಭಿಪ್ರಾಯ, ವೈಮನಸ್ಸು, ಒಂದು ಕುಟುಂಬ ಬೇರ್ಪಡುವ ಸ್ಥಿತಿಗೆ ಮುಖ್ಯ ಕಾರಣ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿರುವ ಕಟ್ಟುಪಾಡುಗಳು. ನಮ್ಮ ಬಹುತೇಕ ಕುಟುಂಬಗಳ ಆರ್ಥಿಕ ಹಿಡಿತ ಇರುವುದು ಪುರುಷರ ಹಿಡಿತದಲ್ಲಿ. ಒಂದು ಮಳ ಹೂವು ತೆಗೆದುಕೊಳ್ಳಬೇಕು ಎಂದರೂ, ಹಣೆಗೆ ಹಚ್ಚುವ ಬಿಂದಿಯ ತನಕ ಏನೇ ಬೇಕೆಂದರೂ ಆಕೆ ಗಂಡನ ಎದುರು ಕೈಚಾಚುವ ಸ್ಥಿತಿ ಬಹುತೇಕ ಹೆಣ್ಣು ಮಕ್ಕಳಿಗಿದೆ. ಆಕೆ ಅಡುಗೆ ಮಾಡುವುದರಿಂದ ಹಿಡಿದು ಸಂಬಂಧಿಕರು

0: ಸ್ತ್ರೀಕರು ಅಂತ ಯಾರ್ಯಾರು ಮನೆಗೆ ಬರುತ್ತಾರೋ ಅವರನ್ನೆಲ್ಲ ಖುಷಿಯಾಗಿಡುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಅಲ್ಲದೆ ಬಂದು ಹೋದವರು ಸಂಬಂಧಿಕರು ಸರೀಕರಿಗೆ ಹೀಗೆ ಹೇಳಿ ಹೋಗಿರುತ್ತಾರೆ, ಅದೇ ನಮ್ಮ ನಿನ್ನ ಸೊಸೆಯ ಕತೆ, ಬಂದವರನ್ನು ನೆಟ್ಟಗೆ ನೋಡಿಕೊಳ್ಳುವ ಮನೋಭಾವ ಇಲ್ಲ, ನಿನ್ನ ಕೈ ನಡೆಯುವಾಗ ಹೀಗೆ ಇರುತ್ತಿರಲಿಲ್ಲ ಬಿಡು, ಬಂದು ಹೋದವರಿಗೂ ಒಂದು ನೆಮ್ಮದಿ ಸಿಗುತ್ತಿತ್ತು ಅಂತ ಅತ್ತೆಯ ಮನದಲ್ಲಿ ಕಂಪ್ಲೇಂಟ್ಗಳನ್ನು ಬಿತ್ತಿ ಹೋಗುತ್ತಾರೆ. ಇಂತಹ ಕಂಪ್ಲೇಂಟ್ಗಳನ್ನು ಕೇಳಿದ್ದೇ ತಡ, ಬಹುತೇಕ ಅತ್ತೆಯರ ಕೋಪ ಸಹಜವಾಗಿಯೇ ಏರುತ್ತದೆ. ಇದು ಕ್ರಮೇಣ ವಿನಾಕಾರಣ ಕಲಹಗಳಿಗೆ ದಾರಿ ಮಾಡಿಕೊಡುತ್ತದೆ. ನಮ್ಮ ಕಡೆಯವರು ಬಂದರೆ ನೆಟ್ಟಗೆ ಉಪಚಾರ ಮಾಡುವುದಿಲ್ಲ, ನಿನ್ನ ಕಡೆಯವರು ಬಂದರೆ ಆದರೋಪಚಾರಕ್ಕೆ ಏನೋ ಕೊರತೆಯಿಲ್ಲ ಎಂಬ ಅತ್ತೆಯರ ತಕರಾರು ಶುರುವಾಗುತ್ತದೆ. ಗಂಡ ಅನಿಸಿಕೊಂಡವನು ಈ ಸಂದರ್ಭ ಗೋಜಲಿಗೆ ಸಿಲುಕುತ್ತಾನೆ. ಅತ್ತ ಕಡೆ ವಯಸ್ಸಾದ ತಂದೆ ತಾಯಿಯರನ್ನೂ ಬಿಟ್ಟುಕೊಡುವಂತಿಲ್ಲ, ಇತ್ತ ಹೆಂಡತಿಯ ಕಣ್ಣೀರಿನ ಹೊಡೆತವನ್ನೂ ತಾಳುವಂತಿಲ್ಲ. ಈ ರೀತಿಯ ಕಾಟ ಅತ್ತೆಯರಿಂದಲೇ ಆಗುತ್ತದೆ ಎಂದೇನಿಲ್ಲ, ಕುಟುಂಬದ ಯಾರಿಂದ ಬೇಕಾದರೂ ಆಗಬಹುದು. ಹೀಗಾಗಿ ಮದುವೆಗೆ ಭಾರತೀಯರು ಭಾರೀ ದಂಡವನ್ನೇ ತೆರುತ್ತಾರೆ. ತುಂಬು ಕುಟುಂಬಗಳಲ್ಲಿ ಗಂಡ ಎನಿಸಿಕೊಂಡ ಮನುಷ್ಯ 30-40 ವಯಸ್ಸಿಗೆ 60 ಗಡಿ ತಲುಪಿದಂತೆ ಕಾಣುವುದು ಇದೇ ಕಾರಣಕ್ಕಾಗಿ. ಇಂತಹ ಸಂದರ್ಭದಲ್ಲಿ ಹುಡುಗಿಯ ಕುಟುಂಬದವರು ಆರ್ಥಿಕವಾಗಿ ಗಟ್ಟಿಯಾಗಿದ್ದರೆ ಅಥವಾ ಹುಡುಗಿಯೇ ಒಳ್ಳೆ ಕೆಲಸದಲ್ಲಿ ಇದ್ದರೆ ಪತಿ ಪತ್ನಿ ಬೇರೆ ಮನೆ ಮಾಡುತ್ತಾರೆ, ಇಲ್ಲವೇ ವಿಚ್ಛೇದನ ಕೈಗೊಳ್ಳಲು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ.
1: ಕೇಳಿದ್ರಲ್ಲ, ಕುಟುಂಬ ವ್ಯವಸ್ಥೆ ಹೇಗಿರಬೇಕು ಅಥವಾ ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗ್ತಾ ಇರೋದ್ರಿಂದ ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆಯಾ ಅಥವಾ ಇದಕ್ಕೆ ಬೇರೆ ಕಾರಣಗಳಿದೆಯಾ, ಹೀಗೆಲ್ಲ ಅವಲೋಕನ ಮಾಡಿದವರು ಎ.ಆರ್. ರಘುರಾಮ್ ಅವರು. ಒಂದು ಕುಟುಂಬ ವ್ಯವಸ್ಥೆ ಯಾಕೆ ಸೋಲಬಹುದು ಅಥವಾ ಹೇಗೆ ಗೆಲ್ಲಬಹುದು, ಇದರ ವಿಶೇಷತೆ ಏನು ಅಂತ ತಿಳಿಸಿದರು ಎ.ಆರ್. ರಘುರಾಮ್. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತು ಮಧುರಗಾನ.

0: ಎಲ್ಲರೂ ಚೆನ್ನಾಗಿದ್ರೆ ಎಲ್ಲೆಲ್ಲೂ ನಗೆಯ ಮಳೆ. ಹೌದಲ್ಲ, ಮೊದ್ದಿನ ಅಳಿಯ ಚಿತ್ರದ ಗೀತೆ ಕೇಳಿದಿರಿ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ. ಬರೆದು ಸಂಗೀತ ನೀಡಿದವರು ವಿ ಮನೋಹರ್. ಸಮಯ 4:46, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದ ಇನ್ನೊಂದು ಭಾಗಕ್ಕೆ ಬಂದಿದ್ದೀವಿ. ವಿವಿಧ ಕಡೆಗಳಿಂದ ಆರಿಸಿದ ಮಾತು, ಮಾಹಿತಿ, ವಿಷಯ, ವಿಚಾರ, ವಿಹಾರ, ಪರಿಮಳ. ಸಾಮಾನ್ಯವಾಗಿ ನಾವು ದಿನ ಇಡೀ ಚಿತ್ರಗೀತೆಗಳನ್ನು ಕೇಳ್ತಾ ಇರ್ತೀವಿ, ಕವಿಗಳ ಗೀತೆಗಳನ್ನು ಕೂಡ ಆಲಿಸ್ತಾ ಇರ್ತೀವಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಚಿತ್ರಗೀತೆಗಳನ್ನು ಬರೆದು, ಕವನಗಳನ್ನು ಬರೆದು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದವರು ಜಯಂತ್ ಕಾಯ್ಕಿಣಿಯವರು, ದೊಡ್ಡರಂಗೇಗೌಡರು, ಹೀಗೆ ಅನೇಕ ಕವಿಗಳು ಇದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಜೊತೆ ಒಂದು ಸಂದರ್ಶನವಿದೆ, ಇದು ಒಂದು ಚರ್ಚೆ. ಹರಿ ಅವರು ಚಿತ್ರ ವಿಮರ್ಶಕರು, ಹಾಗೆ ನಮ್ಮ ಆಕಾಶವಾಣಿಯ ಉದಯಾದ್ರಿ ಅವರು ಇವರು ಜಯಂತ್ ಅವರ ಜೊತೆ ಮಾಡಿರುವ ಚರ್ಚೆ. ಅರ್ಧ ಗಂಟೆ ಅವಧಿಯ ಚರ್ಚೆಯ ಆಯ್ದ ಭಾಗವನ್ನು ನಾವು ಈಗ ನಿಮಗೆ ಕೇಳಿಸ್ತಾ ಇದ್ದೇವೆ. ಚಿತ್ರಗೀತೆಗಳ ಬರಹ ಮತ್ತು ಅದರ ಸಾಹಿತ್ಯ, ಕನ್ನಡ ಸಾಹಿತ್ಯ, ಸಿನಿಮಾ ಹಾಡುಗಳು, ಈ ವಿಚಾರವಾಗಿ ಕಾಯ್ಕಿಣಿಯವರು ಮಾತಾಡಿದ್ದಾರೆ, ಕೇಳೋಣ.
1: ಕನ್ನಡ ಹಾಡುಗಳನ್ನ ಕೇಳುವಂತ ಜನ ಜಾಸ್ತಿ ಆಗಿದ್ದಾರೆ. ಜನದ ರಿಯಾಕ್ಷನ್ ಕೊನೆಗೂ ನಮಗೆ ಹೆಂಗ ಗೊತ್ತಾಗುತ್ತೆ, ಒಂದು ಸಿನಿಮಾ ಹಿಟ್ ಆಗಿದೆ ಅಥವಾ ಸಿನಿಮಾ ಇಷ್ಟ ಆಗಿದೆ ಅಂದ್ರೆ ಎಲ್ಲ ಜನಗಳ ರಿಯಾಕ್ಷನ್ ಇಂದ.
2: ಇಂದಿನೂ ಕೂಡ ಹಾಡುಗಳು ಹಿಟ್ ಆಗಿದ್ದು,
1: ಹೌದು,
2: ಕಾಯ್ಕಿಣಿಯವರ ಹಾಡು ಹಿಟ್ ಆಗಿವೆ ಅಂದ ಮಾತ್ರಕ್ಕೆ ಹೇಗೆ ಅದು ಅದಕ್ಕಿಂತ ಭಿನ್ನ ಅಂತಿರೋ ಅಥವಾ ಅದ್ರ ಜೊತೆ
1: ಭಿನ್ನ ಅಂತಿಲ್ಲ, ಅದು ಬೇರೆ ಕ್ಯಾಟಗರಿ, ಇದು ಬೇರೆ ಕ್ಯಾಟಗರಿ, ಬಟ್ ಇದು ಜನಕ್ಕೆ ಇಷ್ಟ ಆಗಿದೆ.
2: ಕ್ಯಾಟಗರಿಯನ್ನ ನೀವು ಬೇರೆ ಬೇರೆ ಅಂದ್ರಲ್ಲ, ಆ ಬೇರೆ ಯಾವುದರಿಂದ ಮಾಡ್ತೀರಾ?
1: ಬೇರೆ ಯಾವುದಂದ್ರೆ ಸಾಹಿತ್ಯದಲ್ಲಿರೋ ವ್ಯತ್ಯಾಸ ಜನಕ್ಕೆ ಗೊತ್ತಾಗಿದೆ ಅನ್ನೋದು ಅವ್ರ ಮಾತಲ್ಲಿ ಗೊತ್ತಾಗುತ್ತೆ. ಇಲ್ಲ, ನಾನು ಕಂಡ ಹಾಗೆ ಒಬ್ಬ ಕಾಮನ್ ಮ್ಯಾನ್ ಒಂದು ಸಿನಿಮಾದ ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ ತುಂಬ ಮಾತಾಡಿದ್ದು ಅಂದರೆ ಕಾಯ್ಕಿಣಿಯವ್ರಿಗಿಂತ ಮುಂಚೆ ಹಂಸಲೇಖ ಅವರು ಪೀಕಲ್ಲಿ ಇದ್ದ ಟೈಮಲ್ಲಿ. ಅದಾದಮೇಲೆ ಯಾರಾದರೂ ಒಬ್ಬ ಸಾಹಿತಿಯ ಸಾಹಿತ್ಯದ ಬಗ್ಗೆ ಕಾಮನ್ ಮ್ಯಾನ್ ಮಾತಾಡ್ತಿದ್ದಾನೆ ಅಂತ ನಾನು ಅನಿಸಿದ್ರೆ ಅದು ಜಾಸ್ತಿ ಕಂಡು ಬಂದಿದ್ದು ಕಾಯ್ಕಿಣಿಯವರ ಬಗ್ಗೆ ಅಂತ. ಅಂದರೆ ಅಲ್ಲಿವರೆಗೂ ಹಾಡುಗಳು ಹಿಟ್ಟಾಗ್ತಾಯಿದ್ದು ಕೇಳಿ ಎಲ್ಲವನ್ನೂ ಎಂಜಾಯ್ ಮಾಡ್ತಾ ಇದ್ರು ಜನ, ಬಟ್ ಸಾಹಿತ್ಯವನ್ನು ಅಸ್ಟ್ ಮಾಡಿ ಮಾತಾಡ್ತಿರ್ಲಿಲ್ಲ ಅದ್ರ ಬಗ್ಗೆ, ಈ ಹಾಡಿನ ಸಾಹಿತ್ಯ ಚೆನ್ನಾಗಿದೆ ಅಂತ.
2: ಕಾಯ್ಕಿಣಿಯವರೇ, ನಿಜವಾಗ್ಲೂ ಹೇಳಿ ತುಂಬ ತ್ರಾಸ ಪಡ್ಬೇಕಾ ಈ ಪ್ರಾಸಗಳನ್ನು ಹುಡುಕೊಂಡು ಬರೆಯೋದಕ್ಕೆ?
3: ಅಲ್ಲ, ಅದೇ ಅದರ ಮಜಾ ಅಲ್ಲಿರೋದು. ಯಾಕಂದರೆ ಫಸ್ಟ್ ಏನು ಅಂದರೆ, ಈ ಸಿನಿಮಾ ಸಾಹಿತ್ಯ ಇದೆಯಲ್ಲ, ಅದು ಪೂರಕ ಸಾಹಿತ್ಯ. ಅದು ನನ್ನ ಜೀವನ ದರ್ಶನಕ್ಕಾಗಿ ಅವರು ಸಿನಿಮಾ ಮಾಡ್ತಾ ಇಲ್ಲ, ಅದು ಯಾವುದೋ ಒಬ್ಬ ಹೀರೋಗೆ ಒಬ್ಬ ಹೀರೋಯಿನ್ ಮೇಲೆ ಪ್ರೀತಿಯಾಗಿದೆ. ಅದಕ್ಕೇನು ನಾನು ನನ್ನ ಹೆಂಡತಿಗೆ ಹೇಳಿದಂತಹ ಸುಂದರ ಮಾತುಗಳನ್ನು ಅವನಿಗೆ ಪುಣಿಸ್ಕೊಡ್ಬೇಕು.
2: ಅದು
3: ಸಿನಿಮಾ ಕವಿಯ ಪ್ರಾರಬ್ಧ. ನಾನು ನನ್ನ ಗೆಳತಿಗೆ ನನ್ನ ಹೆಂಡತಿಗೆ ಹೇಳಲಾರ್ದಂತ ಅದ್ಭುತ ಕಲ್ಪನೆಗಳನ್ನ ನಾನು ಯಾವುದೋ ಒಬ್ಬ ಹೀರೋಗೆ ಅದು ಹೀರೋಯಿನ್ ಮೇಲೆ ಪ್ರೀತಿಯಾಗಿದೆ ಅಂತ ಅವ್ರಿಗೆ ಕೊಡ್ಬೇಕು. ಸೊ ಅದು ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿರೋದು, ಇಟ್ಸ್ ಎ ರೋಲ್ ಪ್ಲೇ, ಇಟ್ ಇಸ್ ನಾಟ್ ಮೈ ವಿಷನ್. ಅದು ನನ್ನ ಜೀವನ ದರ್ಶನದ ಅಭಿವ್ಯಕ್ತಿ ಅಲ್ಲ, ಅದು ಒಂದು ಪುಸ್ತಕ ಸಾಹಿತ್ಯ. ನಾಟಕದಲ್ಲಿ ಹಾಗೆ ರಂಗ ಸಾಹಿತ್ಯ ಇರುತ್ತಾ, ಕಾರ್ಯಕ್ರಮಗಳಲ್ಲಿ ಹಾಗೆ ಒಂದು ಸ್ವಾಗತ ಗೀತೆ ಇರುತ್ತಾ, ಆ ಥರ ಅದರ ಕೆಲಸ ಅಷ್ಟೇ. ಹೀಗಾಗಿ ಪೂರಕ ಸಾಹಿತ್ಯಕ್ಕೆ ಅದರದೇ ಆದಂಥ ಒಂದು ಚಾಲೆಂಜ್ಗಳಿರ್ತವೆ. ಈಗ ಈ ಒಂದು ಪ್ರಶ್ನೆ ಇದೆಯಲ್ಲ, ಸೃಜನಶೀಲತೆಗೆ ಸವಾಲಲ್ಲವೇ ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ, ಈ ರೀತಿ ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ, ಒಂದು ಕಥೆಯಲ್ಲಿ, ಒಂದು ಸ್ಥಿತಿಯಲ್ಲಿ ಯಾವುದೋ ಒಬ್ಬ ಹೀರೋಗೆ ಒಂದು ಯಾರೋ ಕೊಟ್ಟ ಟ್ಯೂನಿಗೆ ಬರೆಯೋದೇ ಒಂದು ಹೊಸ ಸೃಜನಶೀಲ ಸವಾಲು. ನಾನು ಭಾಳ ಮುಕ್ತವಾಗಿ ಇದನ್ನು ಒಪ್ಕೊಂಡಿದ್ದೀನಿ ಭಾಳ ಸಲ. ನಾನು ನನ್ನ ಸಿನಿಮಾ ಹಾಡು ಬರೆಯೋ ತನಕ, ಅಂದರೆ 6 ವರ್ಷದ ಹಿಂದಿನ ತನಕ, ನಾನು 40 ವರ್ಷದಿಂದ ನನ್ನ ಏನೋ ಬರವಣಿಗೆ ಮಾಡ್ಕೊಂಬಂದಿದ್ದೀನಿ, ಆದರೆ 4 ವರ್ಷದ ಹಿಂದಿನ ತನಕನೂ ಕೂಡ ನಾನು ಸಿನಿಮಾ ಕವಿಗಳ ಬಗ್ಗೆ ಒಂದು ಉಡಾಫೆಯನ್ನೇ ಹೊಂದಿದ್ದೆ. ನಾನು ಏನು ಬಿಡು, ಯಾರು ಬೇಕಾದ್ರೆ ಬರೀತಾರೆ, ನಲ್ಲೇ ಬಲ್ಲೆ ಇಲ್ಲೇ ಅಲ್ಲೇ ಒಲವು ಚಲುವು ನಲಿವು ಯಾರು ಬೇಕಾದ್ರೆ ಬರಿಬೋದು ಅಂತ. ಆದರೆ ಯಾವಾಗಿನಿಂದ ನಾನು ಅದನ್ನು ಬರೆಯೋಕೆ ಶುರು ಮಾಡಿದ್ನೋ ನನಗೆ ಅದರ ಕಷ್ಟ ಗೊತ್ತಾಗಿದೆ. ಅದು ಇಟ್ಸ್ ಈಸಿ ಅಲ್ಲ ಅದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ 90% ಆಫ್ ದ ಹಾಡುಗಳು ಪ್ರೀತಿ ಮೇಲೆ ಇರ್ತವೆ. ನೀವು ಒಂದು ಪ್ರೀತಿ ಮೇಲೆ ಎಷ್ಟು ಹೊಸ ವಿಷಯಗಳನ್ನು ಹೇಳಕ್ಕೆ ಸಾಧ್ಯ? ಭಾರತ ದೇಶದ ದೊಡ್ಡ ಹೆಗ್ಗಳಿಕೆ ಇದು. ಜಾನಿಸಾರ್ ಅಖ್ತರಿಂದ ಹಿಡಿದು ಕೈಫಿ ಆಜ್ಮಿಯಿಂದ ಹಿಡಿದು ಕಣ್ಣದಾಸನಿಂದ ಹಿಡಿದು ಇಲ್ಲಿ ತನಕ, ಇವತ್ತಿನ ತನಕ, ಗೌಸ್ಪೀರ್ ತನಕ ಎಲ್ಲರೂ ಬರೀತಾರದು ಪ್ರೇಮ ಗೀತೆಗಳನ್ನು. ಬಟ್ ಅದು ಭಾಳ ಕಷ್ಟ. ಹೀಗಾಗಿ ಆ ಒಂದು ಪ್ರೀತಿಯ ಅಭಿವ್ಯಕ್ತಿಗಾಗಿ ಹೊಸ ಹೊಸ ಥಾಟ್ಗಳನ್ನು ಮಾಡೋದು, ಆಮೇಲೆ ಅದನ್ನು ಒಂದು ಟ್ಯೂನಲ್ಲಿ ಕೂಡಿಸೋದಿದೆಯಲ್ಲ, ಅದು ಅದೇ ಒಂದು ಸ್ಕಿಲ್. ಅದು ನಾನೊಬ್ಬ ಕವಿಯಾದ ಮಾತ್ರ ನಾನು ಸಿನಿಮಾ ಕವಿ ಆಗೋಕ್ಕೆ ಶಕ್ಯನೇ ಇಲ್ಲ. ನಾನೊಬ್ಬ ಬರಹಗಾರ ಅಂದ ಮಾತ್ರಕ್ಕೆ ನಾನು ಸಿನಿಮಾ ಕವಿ ಆಗೋದಕ್ಕೆ ಶಕ್ಯನೇ ಇಲ್ಲ. ನಾನು ಮುಂಚಿನಿಂದಲೂ ಸಿನಿಮಾ ಹಾಡುಗಳ ಒಬ್ಬ ಹುಚ್ಚನಾಗಿರಬೇಕು. ಮೊದಲಿಂದಲೂ ನನಗೆ ಸಿನಿಮಾ ಹಾಡುಗಳ ಪ್ರೀತಿ ಇರಬೇಕು. ಆಗ ಒಂದು ಮ್ಯೂಸಿಕಲ್ ವರ್ಡ್ಸ್ ಬಗ್ಗೆ ಒಂದು ಒಲವಿರುತ್ತೆ, ಸಿನಿಮಾದ್ದೇ ಒಂದು ಲಾಜಿಕ್ ಇರುತ್ತೆ, ನನ್ನ ಆಣೆ ನಿನ್ನಾಣೆ ಅಂತ ಜೀವನದಲ್ಲಿ ನಾವು ಆಣೆ ಹಾಕ್ತಿದ್ರು ಅಲ್ಲೇ ಹಾಕಬೇಕಾಗತ್ತೆ. ಸೊ ಈ ರೀತಿಯ ಸಿನಿಮಾದಿಂದಲೇ ಬಂದ ಕೆಲವು ಕವಿ ಸಮಯಗಳು, ಸಿನಿಮಾದೇ ಒಂದು ಸ್ಮೃತಿ ಸೂತ್ರ ಭಾವಸೂತ್ರ ಅದೆಲ್ಲ ಇಟ್ಕೊಂಡು ಸಿನಿಮಾದ ಹಾಡಿನ ಹುಚ್ಚನಾಗಿರೋದ್ರಿಂದ ನನಗೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅದು. ಹೊರತು ನಾನು ಒಳ್ಳೆ ಕನ್ನಡದ ಸಾಹಿತಿ ಆಗಿದ್ದರೆ ಮಾತ್ರಕ್ಕೆ ಐ ಆಮ್ ನಾಟ್ ಕ್ವಾಲಿಫೈಡ್, ಇದು ಬೇರೆ ಸ್ಕಿಲ್.
0: ಸಿನಿಮಾ ಸಾಹಿತ್ಯ ಬರೆಯೋದು ಅದು ಬೇರೆ ಸ್ಕಿಲ್ ಅಂತ ಹೇಳಿದರು ಜಯಂತ್ ಕಾಯ್ಕಿಣಿ ಅವರು. ಚರ್ಚೆಯ ಆಯ್ದ ಭಾಗವನ್ನು ಕೇಳಿದರೆ ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಉದಯಾದ್ರಿ, ಚಿತ್ರ ವಿಮರ್ಶಕರಾದ ಹರಿ ಹಾಗೂ ಜಯಂತ್ ಕಾಯ್ಕಿಣಿ. ವಿವಿಧ ಕಡೆಗಳಿಂದ ಸಂಗ್ರಹಿಸಿದ ಮಾತು ಮಾಹಿತಿ, ಮುಕ್ತ ಮಾತು, ಮಧುರ ಗಾನ, ಪರಿಮಳ.
4: ನಿನ್ನ ದನಿಗಾಗಿ ನಿನ್ನ ಕರಿಗಾಗಿ

ಪರಿಮಳ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ಪರಿಮಳದಲ್ಲಿ ಎಷ್ಟೊಂದು ವಿಚಾರಗಳನ್ನು ನಮಗೆ ಕಟ್ಟಿಕೊಟ್ರಿ ಅಂತ ಹೇಳಿದ್ದಾರೆ ನಮ್ಮ ಶ್ರೋತೃ ವಸಂತ ಗಿರಿನಗರದಿಂದ. ಹಾಗೆ ಗಿರಿಜಾ ಪಾಟೀಲ್ ಅವರ ಮಾತು ಮತ್ತು ಎ ಆರ್ ರಘುರಾಮ್ ಅವರು ಹೇಳಿದ್ದು ಎರಡು ಒಂದಕ್ಕೊಂದು ಎಷ್ಟು ಪೂರಕವಾಗಿತ್ತು ಅಂತ ಹೇಳಿದ್ದಾರೆ ಹರಿಯವರು. ಪರಿಮಳ ಕಾರ್ಯಕ್ರಮ ಹೆಣ್ಣು ಮತ್ತು ಕುಟುಂಬ ಜೊತೆಗೆ ಚಿತ್ರದ ಸಂಗತಿಗಳನ್ನು ಕೂಡ ಹೇಳಿದ್ರಿ. ನೀವು ಆರಂಭದಲ್ಲಿ ತಗೊಂಡ ಧೈರ್ಯಲಕ್ಷ್ಮಿಯಿಂದ ಕೊನೆಗೆ ಚಿತ್ರ ಸಾಹಿತ್ಯ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದರವರೆಗೆ ತಿಳಿಸ್ಕೊಟ್ರಿ, ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸಿದ್ದಾರೆ ಪಿ ಶ್ರೀನಿವಾಸ ಆದಿವಾಲ ಗೊಲ್ಲರಹಟ್ಟಿಯಿಂದ. ಎಷ್ಟೊಂದು ಮನಸ್ಸು ಕಟ್ಟುಪಾಡುಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇರುತ್ತೆ, ನಲಗಿ ಹೋಗಿರುತ್ತವೆ, ಆದರೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಮಾಹಿತಿಯನ್ನು ಚೆನ್ನಾಗಿ ಅಭಿವ್ಯಕ್ತಿ ಮಾಡಿದರು ಹೇಳಿದವರು ಅಂತ ನಾಗರತ್ನ ರಾಜಾಜಿನಗರದಿಂದ ಹೇಳಿದಿರಿ. ಶಿವಗಂಗಾ ಅವರು ಕೂಡ ಸಂದೇಶ ಕಳಿಸಿದಿರಿ. ಫಸ್ಟ್ ಟೈಮ್ ಮೆಸೇಜ್ ಮಾಡಿದ್ದೀನಿ ನಾನು ಅಂತಾರೆ ಕೃತಿಕಾ ಅವರು ಹೆಸರುಘಟ್ಟದಿಂದ. ಕನಸುಗಾರ ಚಿತ್ರದ ಹಾಡನ್ನು ನಾನು ಮೆಚ್ಚಿನ ಚಿತ್ರಗೀತೆಯಲ್ಲಿ ಪ್ರಸಾರ ಮಾಡಿ ಅಂತ ಕೇಳಿದ್ದೆ, ನೀವೀಗ ಪ್ರಸಾರ ಮಾಡಿದ್ರಿ, ನನಗೆ ತುಂಬ ಖುಷಿಯಾಯಿತು ಅಂತಾರೆ ಶಾಂತ, ಸ್ನೇಹ, ಸುಧಾಕರ ವಾಡಪ್ಪಗೌಳ ಮತ್ತು ಮನೆಯವರು. ಇನ್ನೂ ಸುಮಾರು ಸಂದೇಶಗಳಿವೆ. ಆತ್ಮೀಯ ಶ್ರೋತೃ ಬಾಂಧವರೇ, ಪರಿಮಳ ಒಂದು ವಿಶಿಷ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಧುರ ಗಾನ, ಮುಕ್ತ ಮಾತು, ಹಾಗೆ ಸಾಧಕರ ಜೊತೆ ಚರ್ಚೆ, ಚಿತ್ರ ಸಂಬಂಧಿ ಮಾತುಗಳು, ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ನೀವು ಪರಿಮಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿನ್ನ ದನಿಗಾಗಿ ಜಯಂತ್ ಕಾಯ್ಕಿಣಿ ಅವರು ಬರೆದ ಈ ಗೀತೆಯೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ವಿ ಕೆ ಸುಮತಿಯ ನಮಸ್ಕಾರಗಳು.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಸಮಯ ಆಗಿದೆ 5 ಗಂಟೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 ಸ್ಯಾಫ್ ಚಾಂಪಿಯನ್ಶಿಪ್ ಗೆದ್ದ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ, ಕನಕಪುರ, ತುಂಗಣಿಯಲ್ಲಿ, ಬೇಕುಪ್ಪೆ, ನಾರಾಯಣಪುರ, ಕೋಡಿಹಳ್ಳಿ ಸೇರಿದಂತೆ ಹಲವು ಕಡೆ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಇಂದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸಿನ ಮೇಳಕ್ಕೆ ಭೇಟಿ ನೀಡಿದರು. ಈ ವೇಳೆ ಹಲಸು ಮಾವು ಬೆಳೆಯುವ ರೈತರೊಡನೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಇಂದು ಸಂಜೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. 2026 ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶೋತ್ತರ ಸೇವೆಗಳ ಪೋರ್ಟಲ್ನಲ್ಲಿ ಕಂಡುಬಂದ ಸಮಸ್ಯೆಗಳ ಪರಿಶೀಲನೆ ಮತ್ತು ಉತ್ತರಗಳ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಪೋರ್ಟಲ್ ಮಧ್ಯರಾತ್ರಿಯವರೆಗೆ ತೆರೆದಿರುತ್ತದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಾಮಾಜಿಕ ಮಾಧ್ಯಮ

ಪೋಸ್ಟ್ನಲ್ಲಿ ತಿಳಿಸಿದೆ. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟಗಾರರೊಂದಿಗೆ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಬ್ಬಳ್ಳಿಯಲ್ಲಿ ಚರ್ಚೆ ನಡೆಸಿದರು. ನವ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರಿಸಿರುವ ಭಾರತ ಇತ್ತೀಚಿನ ವರದಿಯಂತೆ 5 ವಿಕೆಟ್ ನಷ್ಟಕ್ಕೆ 113 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಅಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇನ್ನು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಂತರ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಗಾನ ಭಜಾನ, ಸೇಫ್ ಡ್ರೈವ್ನ ಮುಂದುವರೆದ ಭಾಗ. ಇವತ್ತಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀವಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜಾನ ಮುಂದುವರಿಯುತ್ತೆ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರನ್ನು ಕುರಿತಾದ ಕಾರ್ಯಕ್ರಮ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02

ಲಿ ಬದುಕು ಕಾರ್ಯಕ್ರಮದಲ್ಲಿ ನಿರ್ದೇಶಕ, ರಚನೆಕಾರ, ಸಂಗೀತ ನಿರ್ದೇಶಕ, ನಿರ್ಮಾಪಕ ಎಸ್ ನಾರಾಯಣ್ ಅವರನ್ನು ಕುರಿತಾದ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 10:02 ಪ್ರೇಮ ನಿನಾದ, ಪ್ರೀತಿ ಪ್ರೇಮದ ಕುರಿತು ಒಂದಿಷ್ಟು ಮಾತು, ಒಂದಷ್ಟು ಒಳ್ಳೆಯ ಗೀತೆಗಳು ನಿಮಗಾಗಿ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, ವಿವರಣೆಯ ನಂತರ ನಾದೋಪಾಸನೆ ಭಕ್ತಿ ಗೀತೆಗಳನ್ನು ಕೇಳಬಹುದು. ಇನ್ನು 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕನ್ನಡ ರತ್ನ ಭಂಡಾರದ ಜೊತೆಗೆ. ನಂತರ ಭಾವಗೀತೆಗಳು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ 9:00 ಇರುತ್ತೆ. ಸರಿಯಾಗಿ 9:00 ಇಂದಿನ ವಿಶೇಷ, ಅಂದರೆ ಆ ದಿನದ ವಿಶೇಷ ವಿಷಯಗಳು, ವಿಶೇಷತೆ ಏನಿದೆ ಆ ಬಗ್ಗೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರು, ಉದ್ಘೋಷಕರು ಮಾತನಾಡ್ತಾರೆ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು. 1:20 ಇಮೇಲ್ ಮತ್ತು ಲೆಟರ್ ಬೇಸ್ಡ್ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಸರಿಯಾಗಿ ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆ. 5:02 ಕಾರ್ಯಕ್ರಮ ವಿವರಣೆ, ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇನ್ನು ನಾಳೆ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರೆದ ಭಾಗ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:02 ಗಾನ ಭಜಾನ ಮುಂದುವರಿಯುತ್ತೆ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಂತರ ಗಾನ ಭಜಾನ ಮುಂದುವರಿಯುತ್ತೆ. 8:00 ಇರುತ್ತೆ. 8:02 ಭಾವಚಿತ್ತಾರ, ಭಾವಗೀತೆಗಳನ್ನು ಕೇಳುವಂತಹ ಸಮಯ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 10:02 ಎಂದಿನಂತೆ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳನ್ನು ಈ ಸಂಜೆ ಹಾಗೂ ನಾಳೆ ನೀವು ಕೇಳಬಹುದು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, 102.9 FM. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವಂತಹ ಯಾರೇ ನೀನು ಚೆಲುವೆ ಚಿತ್ರದ ಈ ಗೀತೆಯೊಂದಿಗೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

ಅಪರೂಪದಂದ ನನಗಾಗಿ ತಂದ ಅಂತ ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆಯನ್ನ ಕೆ ಜೆ ಯೇಸುದಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ಇನ್ನೋ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸುಲೋಚನಾ ಅವರ ಧ್ವನಿಯಲ್ಲಿದೆ. ಕಾಮನಬಿಲ್ಲು ಚಿತ್ರದ್ದು, ಜಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಾನಿನ್ನ ಗೆಲ್ಲಲಾರೆ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಮೂಡಿ ಬಂತು. ಕೆ ಉದಯಶಂಕರ್ ಅವರು ಬರೆದಂಥ ಗೀತೆಗೆ ಇಳಯರಾಜ ಅವರ ಸಂಗೀತ ನಿರ್ದೇಶನ. ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ, ಮೌನ ಗೀತೆ ಚಿತ್ರದು. ಗೀತಪ್ರಿಯ ಅವರು ಬರೆದಂತಹ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಒಮ್ಮೆ ಕೇಳಿ ಬನ್ನಿ.

ಹಾರೈಸುವೆ ನಾನೀ ದಿನ ಅನ್ನುವಂತಹ ಸಾಲು ಮನೆಯೇ ಮಂತ್ರಾಲಯ ಚಿತ್ರದು ಎಸ್ ಜಾನಕಿ ಮತ್ತು ಕೆಜೆ ಯೇಸುದಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಇದುವರೆಗೆ ನೀವು ಕೇಳಿದ್ದು. ಚಿ ಉದಯಶಂಕರ್ ಅವರು ಬರೆದಂತಹ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇತ್ತು. ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆ ಇದಾಗಿತ್ತು. ಅನೇಕರು ಸಂದೇಶಗಳನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಹಾಡುಗಳು ಸಂಜೆಯ ಸಮಯ ಮಳೆ ಬರ್ತಾ ಇರುವ ಈ ಸಮಯದಲ್ಲಿ ಕೇಳೋದಕ್ಕೆ ತುಂಬ ಖುಷಿಯಾಗಿದೆ ಅಂತ ಹೇಳಿ ಸಂದೇಶಗಳನ್ನು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಸಭೆಯ ಸಹ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆ ನಡೆಯಿತು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಅಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಿದರು. ಮುಖ್ಯಮಂತ್ರಿಯಾಗುವಲ್ಲಿ ಸಹಕರಿಸಿದ ತಮ್ಮ ಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕನಕಪುರಕ್ಕೆ ಭೇಟಿ ನೀಡಿದರು. ಕ್ಷೇತ್ರದ ಜನರು ಬೆಂಗಳೂರಿಗೆ ಬರದಂತೆಯೂ ತಾವೇ ಅಲ್ಲಿಗೆ ಬರುವುದಾಗಿ ಹೇಳಿದ್ದು, ಅದರಂತೆ ಅವರು ಇಂದು ತಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆ ಆಲಿಸಲು ಪ್ರತ್ಯೇಕ ಅಧಿಕಾರಿಗಳ ನೇಮಕ ಮಾಡುವುದಾಗಿ ಹೇಳಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ನೀಡುತ್ತಿರುವ ಸೇವೆ ಪರಿಶೀಲಿಸಲು ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ನೀಡುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲಿಸುವಂತೆಯೂ ಸಚಿವರು ಸೂಚನೆ ನೀಡಿದ್ದಾರೆ. ಈ ತಿಂಗಳ 28ರಂದು ನಡೆಯುವ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಡಿ ಮಕ್ಕಳಿಗೆ ಲಸಿಕೆ ಹಾಕಿಸುವ ಬಗ್ಗೆ ಜಾಗೃತಿ ಮೂಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉಪ ಆಯುಕ್ತ ಶರಣಪ್ಪ ಸೂಚನೆ ನೀಡಿದ್ದಾರೆ. ರಾಷ್ಟ ಪ್ರಶಸ್ತಿ ವಿಜೇತ ಮಲಯಾಳದ ಖ್ಯಾತ ನಟ ಸಲೀಂ ಕುಮಾರ್ ನಿನ್ನೆ ರಾತ್ರಿ ನಿಧನರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್, ನಟ ಮಮ್ಮುಟ್ಟಿ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೊಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30

ಪ್ರಾರಂಭವಾಗಲಿದೆ. ನವ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದ ಅಂತ್ಯದಲ್ಲಿ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರಿಸಿದ ಭಾರತ 8 ವಿಕೆಟ್ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಅಫ್ಘಾನಿಸ್ತಾನ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ನಷ್ಟಕ್ಕೆ 113 ರನ್ ಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಕೇಳುಗರೆ, ಇವತ್ತಿನ ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆಯಾಗಿರ್ತೀವಿ ಅಂತ ಹೇಳಿದ್ದೆ. ಏನು ಆ ವಿಷಯ ಅಂದರೆ, ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಮನೆಯನ್ನು ಹೊಂದಬೇಕು. ಸ್ವಂತ ಮನೆ ಆದರೆ ಇನ್ನೂ ಖುಷಿಯಾಗತ್ತೆ ಅನ್ನೋದು ಕನಸು. ಆದರೆ ಮನೆಯ ಒಂದು ಭಾವನೆಯೇ ನಿಜವಾಗ್ಲೂ ಖುಷಿ ತರತ್ತೆ. ನೋಡಿ, ಮಳೆ ಜೋರು ಬರ್ತಾ ಇದ್ರೆ ಮನೆ ಸೇರ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ. ಅಥವಾ ತುಂಬ ಬಿಸಿಲಿದ್ರು ಅಥವಾ ಯಾವುದೇ ಸಮಯದಲ್ಲಾದರೂ ಮನೆಗೆ ಹೋಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ಕೊಳ್ಳೋದು, ನಮ್ಮ ಕೊಠಡಿಗೆ ಹೋಗೋದು, ಅಥವಾ ಅಡುಗೆ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದರೆ ಅದನ್ನು ಸೇವಿಸೋದು, ಹಾಗೇ ಹಾಲ್ ಅಂತಿರತ್ತೆ ಎಂಟ್ರಿ ಆಗ್ತೀವಿ ಅಲ್ಲಿ ಸ್ಲಿಪ್ಪರ್ ಬಿಡ್ತೀವಿ. ಹೀಗೆ ಮನೆ ಅನ್ನುವ ಆ ವಿನ್ಯಾಸ ನಿಜವಾಗ್ಲೂ ನಮಗೆ ವಿಕಾಸವನ್ನು ಕೊಡುತ್ತೆ, ಖುಷಿಯನ್ನು ಕೊಡುತ್ತೆ. ಯಾವಾಗಲೂ ಮನೆಯಲ್ಲೇ ಇರಬೇಕು ಅಂತ ಕೆಲವರು ಬಯಸಿದ್ರೆ, ಯಾವಾಗ ಆಚೆ ಹೋದರೂ ಮನೆಗೆ ಯಾವಾಗ ಹೋಗ್ತೀನೋ, ಅದರಲ್ಲೂ ನಮ್ಮ ಮನೆಗೆ ಯಾವಾಗ ತಲುಪ್ತೀನೋ ಅಂತ ನಮ್ಮ ಮನಸ್ಸು ಯಾವಾಗಲೂ ಪ್ರಶ್ನೆ ಮಾಡ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಪೀಠಿಕೆ ಯಾಕೆ ಅಂತ ನೀವು ಕೇಳೋದಾದರೆ, ನಮ್ಮ ಮನೆ ಅಂದರೆ ನನಗೆ ತುಂಬ ಇಷ್ಟ, ಇದೇ ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಮನೆ ಅಂದರೆ ತುಂಬ ಇಷ್ಟ, ನಿಮ್ಮ ಮನೆ ಅಂದರೆ ತುಂಬ ಇಷ್ಟ, ಹೇಗೆ ಅದನ್ನು ನೀವು ಇಷ್ಟಪಡ್ತೀರಿ ಅಂತ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ನಂಬರ್ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನಿಮ್ಮ ಮನೆ ನಿಮಗೆ ತುಂಬ ಇಷ್ಟ ಆಗತ್ತೆ ಏಕೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಸಂದೇಶಗಳು ಸ್ಫುಟವಾಗಿರಲಿ, ಸ್ಪಷ್ಟವಾಗಿರಲಿ ಮತ್ತು ಚಿಕ್ಕದಾಗಿ ಚೊಕ್ಕದಾಗಿ ಬರೆದು ಕಳಿಸಿ.

ನಾವು ಕೆಲವು ಬಾರಿ ಅನ್ಕೋತಾ ಇರ್ತೀವಿ, ಮೊದಲೇ ಏಕೆ ನನಗೆ ಈ ಮನೆ ಸಿಕ್ಕಿಲ್ಲ ಅಂತ. ಈಗ ತಾನೇ ಯಾರೆಲ್ಲ ಮನೆ ಮಾಡಿಕೊಳ್ಳುವ ಕನಸನ್ನು ಈಡೇರಿಸ್ಕೊಂಡಿದ್ದೀರಿ, ಅಥವಾ ಫ್ಲ್ಯಾಟ್ಗಳನ್ನು ಹಾಕೊಂಡಿದ್ದೀರಿ, ಅಥವಾ ಜಾಗವನ್ನು ಕೊಂಡು ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೋತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ವಿವಿಧ ಭಾರತೀಯ ಕಡೆಯಿಂದ ತಿಳಿಸ್ತಾ, ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ. ಇನ್ನು ಮನೆ ಅನ್ನೋದು ಎಲ್ಲರ ಕನಸು. ಹಾಗಾಗಿ ಈ ಹಿಂದೆ ಹೇಳ್ತಾ ಇದ್ರು, ಮದುವೆ ಮಾಡಿ ನೋಡು, ಮನೆಯೊಂದನ್ನು ಕಟ್ಟಿ ನೋಡು ಅಂತ. ಆದರೆ ಈಗ ಎರಡೂ ತುಂಬ ಕಷ್ಟದ ಸಂಗತಿಗಳಾಗ್ಬಿಟ್ಟಿದ್ದಾವೆ. ಮನೆ ಕಟ್ಟೋದು ತುಂಬ ಕಷ್ಟ, ಹಾಗೆಯೇ ಮದುವೆ ಮಾಡಿಸೋದು ತುಂಬ ಕಷ್ಟದ ಸಂಗತಿಗಳಲ್ಲಿ ಒಂದಾಗಿದೆ. ಆದರೆ ಮನೆ ಅನ್ನೋದು ನಿಜವಾಗ್ಲೂ ನಮ್ಮ ಮನಸ್ಸನ್ನು ಯಾವಾಗಲೂ ಸಂತೋಷದಲ್ಲಿ ಇಡುತ್ತೆ. ಅದು ನಮ್ಮ ಮನೆ, ನನ್ನ ಹೆಮ್ಮೆ, ನನ್ನ ಖುಷಿ, ನನಗೆ ಅಲ್ಲಿರೋದು ಇಷ್ಟ, ಅಲ್ಲಿ ಸಮಯ ಕಳೆಯೋದು ಇಷ್ಟ. ಯಾಕೆ ಅಂದರೆ ಮನೆ ಅನ್ನೋದು ಬರೀ ಕಾಂಕ್ರೀಟು ಅಥವಾ ಇಟ್ಟಿಗೆ ಕಂಬಿಗಳಿಂದ ಆದಂತಹ ಒಂದು ಗೂಡಲ್ಲ, ಅದು ಮನಸ್ಸುಗಳಿಂದ, ಪ್ರೀತಿಯಿಂದ, ನಂಬಿಕೆಯಿಂದ, ನಾವು ಇಷ್ಟಪಡೋ ಜನಗಳ ಜೊತೆ ಇರೋದ್ರಿಂದ, ಇಷ್ಟಪಟ್ಟ ವ್ಯಕ್ತಿತ್ವಗಳನ್ನು ಅಲ್ಲಿ ನೆಲೆಸಿರೋದ್ರಿಂದ, ಅವ್ರ ಜೊತೆ ಬದುಕೋದ್ರಿಂದ. ಹಾಗೇ ಬೆಂಗಳೂರಂಥ ನಗರ ಪ್ರದೇಶಗಳಲ್ಲಿ ಒಂದು ಸಣ್ಣ ಗೂಡು ಕಟ್ಕೊಳ್ಳೋದು ಬಹುದಿನದ ಬಹುಜನರ ಕನಸಾಗಿರುತ್ತೆ. ಆದರೆ ಅದಕ್ಕೆ ಯಾರೋ ಒಬ್ಬರು ಸಹಕಾರಿಯಾದಾಗ, ನಮ್ಮ ಹಿರಿಯರು, ನಮ್ಮ ತಾತ ಅಜ್ಜನ ಯಾವುದೋ ಒಂದು ಪ್ರಾಪರ್ಟಿ ನಮಗೆ ಸಿಕ್ಕಾಗ, ನಿಜವಾಗ್ಲೂ ಜೀವನಪೂರ್ತಿ ನಾವು ಧನ್ಯರಾಗಿರಬೇಕು. ಹಾಗೆಯೇ ಅವರನ್ನು ಪೂಜನೀಯ ಭಾವದಲ್ಲಿ ನೋಡಬೇಕು. ನೀವೇನಂತೀರಿ? ಏನೇ ಇರಲಿ, ಒಂದು ಸ್ಮೈಲು ಹಾಗೆ ಬಿಸಾಕಬೇಕು ಅಲ್ವಾ?

ಸ್ವಲ್ಪ ಸ್ಮೈಲು, ಮುದ್ದಾಗಿ ಎರಡು ಮಾತು ನಿಜವಾಗ್ಲೂ ಖುಷಿಯನ್ನು ತರುತ್ತೆ ಯಾವಾಗಲೂ ಸದಾ ನಮ್ಮ ಜೊತೆಗಿದ್ದರೆ. ಇನ್ನು ಮನೆ ಬಗ್ಗೆ ಮಾತನಾಡ್ತಾ ಇದ್ವಿ, ನಮ್ಮ ಮನೆ ಮನೆಯೊಳಗಿರೋದು ನನಗಿಷ್ಟ ಈ ವಿಷಯವಾಗಿ ಮಾತನಾಡ್ತಾ ಇದ್ವಿ. ಮನೆ ಅಂದರೆ ಒಂದೆರಡು ಕೊಠಡಿ, ಹಾಲು, ಕಿಚನ್ನು, ಅಡುಗೆ ಮನೆ, ಹಾಗೆಯೇ ವರಾಂಡ ಇರುತ್ತೆ, ಸುತ್ತಲೂ ಗಿಡಗಳಿರುತ್ತೆ, ಹಿಂದೆಗಡೆ ಸ್ವಲ್ಪ ಹಿತ್ತಲಿಗೆ ಬೇಕಾದಂತಹ ಬಾಗಿಲು ಜಾಗ ಇರುತ್ತೆ, ಬಟ್ಟೆ ಒಣಗಾಕಲಿಕ್ಕೆ ಜಾಗ ಇರುತ್ತೆ, ಮಹಡಿ ಮೇಲೆ ಒಂದು ರೂಮ್ ಇರುತ್ತೆ ಅಂತ ಹಿಂದಿನ ಕಾಲದಲ್ಲಿ ಇರ್ತಿತ್ತು. ಆದರೆ ಇವತ್ತಿಗೆ ಮನೆಗಳು ಸ್ವಲ್ಪ ಇದ್ದರೂ ಸಾಕು, ಜಾಗದಲ್ಲಿ ಒಂದು ಮನೆಯನ್ನು, ಅದು ಸ್ವಂತ ಸೂರಾದರೆ ತುಂಬ ಖುಷಿ ಅಂತ ಎಲ್ಲರೂ ಕಟ್ಕೋತಾರೆ. ಆದರೆ ಮನಸ್ಸು ಚೆನ್ನಾಗಿದ್ದರೆ ಮನೆ ಚಿಕ್ಕದಾಗಿದ್ದರೂ ದೊಡ್ಡದಾಗಿದ್ದರೂ ನಾವು ನೆಮ್ಮದಿಯಾಗಿ ಇರಬಹುದು. ಹಾಗಾಗಿ ನೆಮ್ಮದಿಯಾಗಿರೋಕ್ಕೆ ಮನಸ್ಸು ಚೆನ್ನಾಗಿರಬೇಕು. ಆ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಮನೆಯಲ್ಲಿರುವ ವಾತಾವರಣ ಎಲ್ಲವೂ ಚೆನ್ನಾಗಿದ್ದರೆ ಇನ್ನಷ್ಟು ಖುಷಿಯಾಗುತ್ತೆ, ಮತ್ತಷ್ಟು ನಮಗೆ ಪ್ರೀತಿಯಿಂದ ಅಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಮನೆಯ ಯಾವ ಒಂದು ಜಾಗದಲ್ಲಿ ನೀವು ಹೆಚ್ಚಾಗಿ ಸಮಯವನ್ನು ಕಳಿತೀರಾ, ಇಷ್ಟಪಡ್ತೀರಾ ಅಂತ. ಕೆಲವರು ಅಡುಗೆ ಮನೆ ಸೇರ್ಕೊಂಬಿಟ್ರೆ ಈಚೆನೇ ಬರಲ್ಲ ಅಂತಾರೆ, ಇನ್ನು ಕೆಲವರು ಆ ರೂಮ್ ಸೇರ್ಕೊಬಿಟ್ರೆ ಏನು ಮಾಡ್ತೀಯೋ ಏನೋ ಆಚೆನೇ ಬರಲ್ಲಲ್ಲಪ್ಪ ಅಂತಾರೆ, ಇನ್ನು ಕೆಲವರು ಓದ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ಆಟ ಆಡ್ತಾ ಇರ್ತಾರೆ, ಗೇಮ್ ಆಡ್ತಾ ಇರ್ತಾರೆ, ಅಥವಾ ಸಿನಿಮಾಗಳನ್ನು ನೋಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಮನೆಯ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು

ಕಳೆಯೋದು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಮಳೆ ಬರ್ತಿರುವ ಈ ಒಂದು ಸಮಯದಲ್ಲಿ ಕೆಲಸ ಮುಗಿದಿದ್ರೆ, ಭಾನುವಾರದ ಸಮಯ ಆಗಿದ್ರೆ ಇನ್ನಷ್ಟು ರಿಲ್ಯಾಕ್ಸ್ ಮೋಡ್ಗೋಗಿ ತಮ್ಮ ಮನೆಯಲ್ಲಿ ಹಾಗೇ ಒಂದು ಕಾಫಿಯನ್ನು, ಬಿಸ್ಕೆಟ್ನ, ಏನೋ ಒಂದು ಅವ್ರ ಇಷ್ಟದ ತಿಂಡಿಯನ್ನು ಸವಿತಾ ಆ ಮನೆಯಲ್ಲಿ ನಾಲ್ಕು ಮಾತನ್ನು ಆಡ್ತಾ ಕಾಲ ಕಳೆಯೋದರ ಖುಷಿ ಜಗತ್ತಲ್ಲಿ ಬಹುತೇಕ ಬೇರೆಲ್ಲೂ ಇಲ್ವೇನೋ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಇಷ್ಟಪಡುವಂತಹ ವ್ಯಕ್ತಿ ಜೊತೆಗಿದ್ದರೆ, ಜೊತೆಗೆ ಅವರ ಮಾತುಗಳು ನಮಗೆ ಕೇಳಿಸ್ತಾ ಇದ್ದರೆ ಇನ್ನೂ ಆ ಖುಷಿಗೆ ಪಾರವೇ ಇಲ್ಲ ಅಂತ ಅನಿಸುತ್ತೆ. ಇದೆಲ್ಲದಕ್ಕೆ ಕಿರೀಟ ಇಟ್ಟಂತೆ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದರೆ, ಜೊತೆಗೆ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದರೆ, ಹಾಗೇ ಇನ್ನಷ್ಟು ಮತ್ತಷ್ಟು ಚಂದದ ಗೀತೆಗಳನ್ನು ಕೇಳ್ತಾ ಇದ್ದರೆ ನಿಜವಾಗ್ಲೂ ನಮಗೆ ಸ್ವರ್ಗ ಇಲ್ಲೇ ಇದೆಯೇನೋ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಮನೆಗೆ ಯಾರೇ ಬಂದರೂ ನಾವು ಕೇಳೋದೇನು, ಏನು ಸಮಾಚಾರ, ಹೇಗಿದ್ದೀರಾ ಅಂತ.

0: ನಾವು ಈಗ ಕೇಳಬೇಕು, ಏನ್ ಸಮಾಚಾರ ರೀ, ಎಲ್ಲರೂ ಹೇಗಿದ್ದೀರಿ, ನಿಮ್ಮ ಮನೆಯಲ್ಲಿ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ. ನೋಡಿ, ನನ್ನಂಥವನ್ಗೆ ಲೈಫು ಅನ್ನೋದು ಎವ್ರಿ ಡೇ ಸಂಡೇ ಅಂತ ಈ ಚಿತ್ರದ ಅಂದರೆ ಈ ಹಾಡಿನ ಸಾಲುಗಳು ಹೇಳ್ತಾ ಇತ್ತು. ಅದರಲ್ಲೂ ಏನಿರಬೇಕೋ ಏನಿರಬಾರ್ದೋ ಎರಡೂ ಐತೆ ಅಂತ ಸಾಲಿನ ಮಾತುಗಳು ಹೇಳ್ತಾ ಇದ್ವು ಹಾಡಿನಲ್ಲಿ. ಕೆಲವು ಸಾರಿ ಮನೆಯಲ್ಲೂ ಹಾಗೆ ನಾವು ಏನಿರಬೇಕೋ ಏನಿರಬಾರ್ದೋ ಎರಡನ್ನೂ ಸೇರಿಸಿ ಇಟ್ಕೊಂಡಿರ್ತೀವಿ. ಯಾವತ್ತೋ ಒಂದಿನ ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಐದು ವರ್ಷಕ್ಕೋ ಆ ಮಹಡಿ ಮೇಲೆ ಕ್ಲೀನ್ ಮಾಡಿದಾಗ ಆ ಎರಡೂ ವಸ್ತುಗಳನ್ನು ಕೆಲವನ್ನು ಇಟ್ಕೊಳ್ತೀವಿ, ಕೆಲವನ್ನು ಆಚೆಗೆ ಹಾಕ್ತೀವಿ. ಆ ಯಾವತ್ತೋ ಒಂದಿನ ಮಾಡೋ ಕೆಲಸನ ಇವತ್ತೇ ಯಾಕೆ ಮಾಡಬಾರ್ದು ಅನ್ನುವ ಪ್ರಶ್ನೆಗೆ ಖಂಡಿತ ಯಾರ ಬಳಿನೂ ಉತ್ತರ ಇಲ್ಲ ಅನಿಸುತ್ತೆ. ಒಂದು ಮಾತಿದೆ, ಆರು ತಿಂಗಳು ಯಾವುದಾದ್ರೂ ಒಂದು ವಸ್ತು ನಿಮಗೆ ಬಳಕೆಗೆ ಬರ್ತಾ ಇಲ್ಲ ಅಂದರೆ ಆ ವಸ್ತು ನಿಮಗೆ ಯಾವತ್ತೂ ಬಳಕೆಗೆ ಬರೋದಿಲ್ಲ ಅಂತ. ಹಾಗಾಗಿ ಮನೆಯಲ್ಲಿ ಅಂತಹ ವಸ್ತುಗಳು ಇದ್ದರೆ ದಯವಿಟ್ಟು ಅದನ್ನು ಸ್ವಚ್ಛ ಮಾಡಿ ಆಚೆಗೆ ಹಾಕಿ ಅಥವಾ ಬಳಸುವ ಪ್ರಯತ್ನ ಮಾಡಿ. ಯಾಕೆಂದರೆ ಅದು ಅಲ್ಲೇ ಇರುತ್ತೆ, ಯಾರೂ ಅದನ್ನು ನೋಡೋದಿಲ್ಲ, ಜಾಗವನ್ನು ಆಕ್ಯುಪೈ ಮಾಡ್ತಾ ಇರುತ್ತೆ. ಜೊತೆಗೆ ಕೆಲವು ಬಾರಿ ಈ ಸ್ವಚ್ಛತೆಯ ವಿಚಾರ ಬಂದಾಗ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುತ್ತೆ. ಮನೆಯ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಮನೆ ನಿಜವಾಗ್ಲೂ ನೀಟಾಗಿದ್ದರೆ ಯಾರೇ ಬಂದರೂ ಖುಷಿ ಪಡ್ತಾರೆ, ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಅಂತ. ಹಾಗೆಯೇ ಮನೆಯ ವಿನ್ಯಾಸ, ಆಕಾರ ಎಲ್ಲದರ ಜೊತೆಗೆ ನಾವು ನಮ್ಮ ಸ್ನೇಹಿತರಿಗೆ ನೆಂಟರಿಗೆ ನಮ್ಮ ಮನೆ ಹೀಗಿದೆ ನೋಡು, ಇಲ್ಲಿ ಹೀಗಿದೆ, ಇದು ಹೊಸ ವಿನ್ಯಾಸ, ಇದು ಎಲ್ಲೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ಇದು ಎಲ್ಲೋ ಈ ಕಡೆಯಿಂದ ತಂದೆ, ಈ ಗೊಂಬೆ ಅಲ್ಲಿಂದ ತಂದೆ, ಪ್ರತಿಯೊಂದು ಮನೆಯ ಭಾಗಗಳು ಅಥವಾ ಅಂಶಗಳು ವಸ್ತುಗಳು ಎಲ್ಲವೂ ಒಂದು ಕಥೆಯನ್ನು ಹೇಳುತ್ತೆ ಪ್ರತಿಯೊಬ್ಬರ ಮನೆಗೂ ಹೋದಾಗ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೋಮ್ ಟೂರ್ ಅಂತ ಕೂಡ ಮಾಡ್ತಾರೆ. ಸಾಕಷ್ಟು ವಿಡಿಯೋಗಳನ್ನು ನಾವು ನೋಡಿರ್ತೀವಿ. ದೊಡ್ಡ ದೊಡ್ಡ ಮಹಲ್ಲುಗಳು, ದೊಡ್ಡ ದೊಡ್ಡ ಬಂಗಲೆಗಳು ಎಲ್ಲವೂ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನೆಮ್ಮದಿ ಪ್ರೀತಿಗೆ ಕೊರತೆ ಇರುತ್ತೆ. ಹಾಗಾಗಿ ಎಷ್ಟೇ ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅನ್ನುವಂತಹ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ. ಗೀತೆಗೂ ಮುನ್ನ ಒಂದು ಜಾಹೀರಾತಿನ ಅಂತರ ನಿಮಗಾಗಿ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಗ್ಯಾರಂಟಿ ಸರಿಯಾಗಿ ಇಡ್ತಿಂತ್ಯಾ?

ಸೇಫ್ ಡ್ರೈವ್ ಗಾನ ಪಚಾನ ಕಾರ್ಯಕ್ರಮದಲ್ಲಿ ನಮ್ಮನೆ ಅಂದರೆ ನಂಗೆ ತುಂಬ ಇಷ್ಟ ಈ ಶೀರ್ಷಿಕೆಯ ಜೊತೆಗೆ ಈ ವಿಷಯವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಪ್ರತಿಯೊಬ್ಬರೂ ಯೋಚನೆ ಮಾಡೋದೊಂದೇ, ನನ್ನ ಮಗಳಿಗೆ ಮನೆ, ನನ್ನ ಮಗನಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವ್ರಿಗೊಂದು ಸ್ವಂತ ಸೂರಿರಬೇಕು ಅಂತ ತಂದೆ ತಾಯಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತನ್ನ ಶ್ರಮ ದುಡಿಮೆ ಎಲ್ಲವನ್ನೂ ಅಲ್ಲಿ ಹಾಕಿ EMI ಸಾಲನೋ ಏನೋ ಮಾಡಿ ಒಟ್ಟು ಒಂದು ಜಾಗವನ್ನು ತೆಗೆದುಕೊಂಡು ಸ್ವಂತ ಮನೆಗಾಗಿ ಜೀವನ ಪೂರ್ತಿ ಕಷ್ಟಪಟ್ಟಿರ್ತಾರೆ. ಹಾಗೆಯೇ ತಮ್ಮ ಮಕ್ಕಳು ಚೆನ್ನಾಗಿರಲಿ, ಇನ್ನಷ್ಟು ಮತ್ತಷ್ಟು ಕಾಲ ನೂರು ಕಾಲ ಅವರು ಬಾಳಿ ಬದುಕಲಿ ಅಂತ ಹೇಳ್ತಾ ಇರ್ತಾರೆ ಆ ಮನೆಯಲ್ಲಿ. ಹಾಗಾಗಿ ಈಗಲೂ ನಾವು ಹೇಳ್ತೀವಿ, ಇದು ನಮ್ಮ ಹಿರಿಯರು ಕಟ್ಟಿದ ಬಾಳಿ ಬೆಳಗಿದಂತಹ ಮೂರನೇ ತಲೆಮಾರಿನ, ನಾಲ್ಕನೇ ತಲೆಮಾರಿನ, ಐದನೇ ತಲೆಮಾರಿನ ಮನೆ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಕುಟುಂಬ ಪ್ರೀತಿಯಿಂದ ಮಾತನಾಡಿಸುವ ಮನಸ್ಸುಗಳು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರಲಿ ಅಂತ ಹೇಳ್ತಾ ಮುಂದಿನ ಗೀತೆ

0: ಸಮಯ 6:40 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900 ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3,395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3,395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2,266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು

0: ಎದುರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8 ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ಇದು 2 ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು 1 ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸಬೇಕು.

0: ಸ್ವೀಕರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 FM. ನಮ್ಮನೆ ಅಂದರೆ ನನಗೆ ತುಂಬ ಇಷ್ಟ. ಈ ವಿಷಯವಾಗಿ ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅನೇಕರ ಮೆಸೇಜ್ಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ ಬಂದು ತಲುಪಿವೆ. ಇನ್ನು ಸಂದೇಶಗಳು ಏನು ಹೇಳುತ್ತೆ ಅಂತ ನೋಡೋದಾದರೆ, ಹಳೆಯ ಮನೆಗಳು ಕಣ್ಮರೆಯಾಗಿ ಅವುಗಳ ಜಾಗಕ್ಕೆ ಬಹು ಮಹಡಿಯ ಕಟ್ಟಡಗಳು ಬರ್ತಾ ಇವೆ ಅಂತ ಅನು ಅವರು ಸ್ವಲ್ಪ ಬೇಜಾರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬದಲಾವಣೆ ಜಗದ ನಿಯಮ ಅಂತ ನಾವು ಅಂದ್ಕೋಬೇಕಾಗತ್ತೆ. ಕೆಲವು ಬಾರಿ ಅನಿವಾರ್ಯತೆ ಇರುತ್ತೆ, ಕೆಲವು ಅವಶ್ಯಕತೆಗಳಿರುತ್ತೆ. ಹಾಗೆಯೇ ತಮ್ಮದೇ ಆದ ಆಸೆಗಳಿಗೆ ಈ ಎಲ್ಲ ಕೆಲಸಗಳಿಗೆ ಒಪ್ಕೋಬೇಕಾಗತ್ತೆ. ಇನ್ನು ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳಿ ತೀರ್ಥೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ತೀರ್ಥೇಶ್, ವಿಷಯದ ಪರವಾಗಿ ನಿಮ್ಮ ಮೆಸೇಜ್ ಹರಿದು ಬರಲಿ. ಇನ್ನು ನಮ್ಮನೇಲಿ ರೇಡಿಯೋ ಕೇಳೋದು ಅಂದರೆ ತುಂಬ ಇಷ್ಟ ಅಂತ ಭವ್ಯ ಅವರು ಹೆಸರುಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಬೀದರ್ ಗಣೇಶ್ ನಗರ, ಇಲ್ಲಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ ಇವರೆಲ್ಲ ನಮಗೆ, ಶಾಂಭವಿ, ಚಂದ್ರಶೇಖರ್ ಇವರೆಲ್ಲ ಸಂದೇಶವನ್ನು ಕಳಿಸಿ, ನಮ್ಮನೆ ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ಇಚ್ಛೆಯಂತೆ ತುಂಬ ಚಿಕ್ಕ ಸ್ಥಳದಲ್ಲಿ ಒಳ್ಳೆಯ ಪ್ಲಾನ್ ಮಾಡಿ ಒಳಗಡೆ ಎಲ್ಲ ಸೌಲಭ್ಯ ಹೊಂದಿಸಿ ಹೊರಗಡೆ ಚಿಕ್ಕ ತೋಟ, ಸುಮಾರು ತಳಿಯ ಗಿಡಗಳು, ಹೂಗಳು ಇವೆಲ್ಲ ನೆಟ್ಟಿ ಜೋಕಾಳಿ, ಪ್ರಾಣಿ ಪಕ್ಷಿ, ನೀರು, ಆಹಾರ ಹೊಂದಿಸಿಟ್ಟು ಮನೆ ಮುಂದೆ ಬೈಕು, ಕಾರು ಎಲ್ಲವನ್ನು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿ ಖುಷಿ ಖುಷಿಯಾಗಿದ್ದೀವಿ ಸಾರ್ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ, ಇವತ್ತಿನ ಗಾನ ಬಚಾನ ಕಾರ್ಯಕ್ರಮ ಮೂಡಿ ಬರ್ತಾ ಇರುವ ಗೀತೆಗಳು, ವಿಷಯ ಎಲ್ಲವೂ ನನಗೆ ಇಷ್ಟ ಆಯಿತು. ಹಾಗೆಯೇ ನಮ್ಮ ಮನೆಗೆ ಶಾಶ್ವತ ಕಾರಣ ನಾವು ಬೇರೆ ಕಡೆ ಹೋಗಿ ಮತ್ತೆ ವಾಪಸ್ ಬರುವಾಗ ನಮ್ಮ ಮನೆಗೆ ಯಾವತ್ತು ಬರ್ತೀವಿ ಅಂತ ನಾವು ಅನ್ಕೋತೀವಿ. ನಾವು ಮನೆ ಕಟ್ಟಿ ತುಂಬ ದಿನ ಆಯಿತು, ನಮಗೆ ನೆಮ್ಮದಿ, ಶಾಂತಿ ಎಲ್ಲವೂ ಮನೆಯೇ, ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಇವರ ಸಂದೇಶ ಹೇಳ್ತಾ ಇದೆ. ಹಾಗೆಯೇ ಆನಂದ್ ಕುಲಕರ್ಣಿ ಇವರು ಸುಲೇಪೇಟ ಇಲ್ಲಿಂದ ಸಂದೇಶವನ್ನು ಕಳಿಸಿ ಇವ ವಿಷಯದ ಕುರಿತು ಹೇಳೋದಾದರೆ, ನಮ್ಮನೆ ಅನ್ನುವುದು ನಮಗೆ ಹೆಮ್ಮೆಯ ವಿಚಾರ. ಯಾಕೆಂದರೆ ನಾವು ಎಲ್ಲೇ ಹೋದರೂ 2-3 ದಿನ ಮಾತ್ರ ಇರಲಿಕ್ಕೆ ಸಾಧ್ಯ, ಹೆಚ್ಚಾಗಿ ಇದ್ದರೆ ನಮಗೂ ಕಷ್ಟ ಆಗತ್ತೆ. ತದನಂತರ ನಮ್ಮ ಮನೆಗೆ ಯಾವತ್ತೂ

0: ವಾಪಸ್ ಹೋಗ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಇದ್ದಂತಹ ಆ ಒಂದು ಫ್ರೆಶ್ನೆಸ್ ಮತ್ತು ಫ್ರೀಡಮ್ ಬೇರೆಯವರ ಮನೆಯಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ನೆಂಟರ ಮನೆಯಲ್ಲಾಗಲಿ ಅಣ್ಣ ತಮ್ಮಿಂದರ ಮನೆಯಲ್ಲಾಗಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ನಮ್ಮ ಮನೆ ನನಗೆ ಸ್ವರ್ಗ ಅಂತ ಇವರ ಸಂದೇಶ. ಹಾಗೆಯೇ ಮನೆ ಅಂದರೆ ಕೇವಲ ಕೋಣೆಗಳಲ್ಲ, ಅದು ಹಿರಿಯರ ಆಶೀರ್ವಾದದ ಮಡಿಲು, ಮಕ್ಕಳು ನಗೆಯಾಟದ ಅಂಗಳ, ಸಂಜೆ ದೀಪದ ಬೆಳಕಿನ ಮಂಗಳ ಅಂತ ಚೈತ್ರ ಅವರು ಪ್ರವಾಸಬದ್ಧವಾಗಿ ಒಂದು ಕವನವನ್ನು ಬರೆದು ಕಳಿಸಿದ್ದಾರೆ ನೆಲಮಂಗಲದಿಂದ, ತುಂಬ ಚೆನ್ನಾಗಿದೆ. ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರಂದ ಎಲ್ಲೇ ಹೋದರೂ ರಾತ್ರಿ ನಮ್ಮ ಮನೆಗೆ ವಾಪಸ್ ಬಂದು ಮಲಗಿದಾಗಲೇ ಸಮಾಧಾನ, ಒಂದು ನೆಮ್ಮದಿ, ನಮ್ಮ ಮನೆಯಲ್ಲಿರುವ ಸ್ವತಂತ್ರ ಬೇರೆ ಎಲ್ಲೂ ನಮಗೆ ಸಿಗೋದಿಲ್ಲ, ಬೇರೆಯವರ ಮನೆ ಬೇರೆಯವರ ಮನೆಯೇ, ಹಾಗಾಗಿ ಅದು ನಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹರೀಶ್ ಅವರ ಮಲ್ಲೇಶ್ವರಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಇವರು ಹೇಳ್ತಾ ಇದ್ದಾರೆ, ನನಗೆ ನನ್ನ ಮನೆ ಅಂದರೆ ಸ್ವರ್ಗ, ನೆಂಟರ ಮನೆಗೆ ಆಸೆಯಿಂದ ಹೋಗ್ತೀನಿ, ಆದರೆ ಮಾರನೇ ದಿನವೇ ಮನೆ ಕಡೆ ಮನಸ್ಸು ಎಳೆಯುತ್ತೆ. ನಮ್ಮ ಮನೆಯೊಳಗೆ ಬಂದ ತಕ್ಷಣ ಆಗೋ ಖುಷಿ ಯಾರಿಗೂ ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಗೀತಾ ಜೋಶಿ ಅವರು ಶುಭ ಸಂಜೆ ಕಾರ್ಯಕ್ರಮ ಹಾಗೂ ಮಳೆ ಬರುವ ಈ ಹೊತ್ತಲ್ಲಿ ಒಂದು ಅಪರೂಪದ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ತುಂಬ ಖುಷಿಯಾಗ್ತಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇದು ನಿಮ್ಮದೇ ವಾಹಿನಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕನ್ನಡ ವಿವಿಧ ಭಾರತಿ @gmail.com ಈ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯ, ಕಾರ್ಯಕ್ರಮದ ಬಗ್ಗೆ ಮಾಹಿತಿ, ಎಲ್ಲವೂ ನಿಮಗೆ ಇಷ್ಟ ಆಯಿತು ಏನು ಎಲ್ಲವನ್ನು ಕಳಿಸಬಹುದು ನಮ್ಮ ಇಮೇಲ್ ಅಡ್ರೆಸ್ಗೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಕಾರ್ನಾಡ್ ನಟ, ನಾಟಕಕಾರ, ಲೇಖಕರು, ರಂಗಕರ್ಮಿ, ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ರಚಿಸಿದ್ದಾರೆ. ಪ್ರಗತಿಪರ ಚಿಂತಕರು, ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ಅಲ್ಲಿನ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಏಷ್ಯನ್, ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ತಮ್ಮಲ್ಲಿನ ಯಾವುದೋ ಒಂದು ಶಕ್ತಿ, ಅಂತಃ ಸ್ಫುರಣೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಬರಬೇಕು, ಅದಕ್ಕಾಗಿನೇ ನಾನು ನನ್ನದೇ ನಾಟಕಗಳನ್ನು ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ ಅಂತ. ಗಿರೀಶ್ ಕಾರ್ನಾಡ್ ಅವರ ಧ್ವನಿಯನ್ನು, ಅವರ ಭಾಷೆಯನ್ನು ಕೇಳೋದೇ ಒಂದು ಸೊಗಸು.
3: ಈ ನನ್ನ ಯಾವುದೇ ನಾಟಕವನ್ನು ನಾನು ನಿರ್ದೇಶಿಸಬಾರದು ಅಂತ ಮೊದಲು ಒಂದು ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದೆ.
4: ಅದು
3: ಯಾಕೆಂತಂದ್ರೆ, ನಾವು ಇಂಗ್ಲೀಷ್ನಲ್ಲಿ ಸ್ಕ್ರಿಪ್ಟ್ ಬರಿತೀವಿ, ಇಂಗ್ಲೀಷ್ನಲ್ಲಿ ಚಿತ್ರಕಥೆ ಬರಿತೀವಿ, ಬರೀ ಆ ಅನುಭವ ನನಗಿದೆ. ಈಗ ಕಾನೂರು ಹೆಗ್ಗಡತಿ ಅಂತಂದ್ರೆ ಯಾವ ತಬಲ್ ಯೂನಿಯನ್ ಅದೇನು ಮಗನೇ ತಗೊಳ್ಳಿ, ಆ ಹೊತ್ತಿಗೆ ನಾವೇನು ವಿಚಾರ ಮಾಡ್ತೀವಿ ಅಂತಂದ್ರೆ, ಹೀಗೆ ಇಷ್ಟಿದೆ, ಇಷ್ಟು ಡೈಲಾಗ್ ಬರ್ತದೆ, ಅದನ್ನು ಹೀಗೆ ನಾವು ಚಿತ್ರಿಸಬಹುದು ಮುಂದೆ ಚಿತ್ರಣದ ಹೊತ್ತಿಗೆ ಅದನ್ನ ಏನು ಮಾಡಬಹುದು ಅಂತ ವಿಚಾರ ಮಾಡಿ. ಆ ಥರ ನಾಟಕದಲ್ಲಿ ಆಗಬಾರ್ದು ಅಂತ ನನಗನ್ಸುತ್ತೆ. ನನ್ನಲ್ಲಿ ಏನೇನು ಸಾಧ್ಯತೆಗಳಿವೆನೋ ಅವು ಅಷ್ಟು ನಾವು ಬರೀಬೇಕಾದ್ರೆ, ನಾನು ಒಂದು ನಾಟಕ ಬರೆದು ಒಬ್ಬ ನಿರ್ದೇಶಕನ ಕೈಯಲ್ಲಿಟ್ಟರೆ ನನ್ನಿಂದ ಇನ್ನೇನು ಆಗೋ ಹಾಗಿಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಷ್ಟು ನಾನು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ನನ್ನನ್ನು ವಹಿಸ್ಕೊಂಡು ಬಿಡಬೇಕು ಅದ್ರೊಳಗೆ ಅಂತ ಒಂದು ಹಣ ತೊಟ್ಟಿದ್ದೆ. ಅದಕ್ಕಾಗಿ ನನ್ನ ನಾಟಕಗಳನ್ನು ನಾನು ಎಂದೂ ಆಡಲಿಲ್ಲ, ನನ್ನ ನಾಟಕಗಳಲ್ಲಿ ಯಾವಾಗಲೂ ಭಾಗವಹಿಸಲಿಲ್ಲ. ನನ್ನ ನಾಟಕಗಳ ಚಿತ್ರಪಟಗಳಾದಾಗೆ, ಚಲನಚಿತ್ರಗಳಾದಾಗೆ, ಈ ಉದಾಹರಣಾರ್ಥ ನಾಗಮಂಡಲ ಆಯಿತು, ನಾನು ಅದು ನಾಗಾಭರಣ ನನಗೆ ಕೇಳಿದ್ರು ನೀವು ಸ್ಕ್ರಿಪ್ಟ್ ಬರೀ ಇದು ಮಾಡಿ, ನಾನೇ ಬೇಡ, ನಿನಗೇನು ಬೇಕು ಮಾಡ್ಕೊ, ನಾ ಬರೆದಿದ್ದು ನನ್ನಿಂದ ಎಷ್ಟು ಸಾಧ್ಯನೋ ಬರೆದು ಮುಗಿಸ್ಬಿಟ್ಟಿದ್ದೀನಿ. ಆದರೂ ಒಂದು ಅನುಭವ ನಾ ಇಲ್ಲಿ ಒಪ್ಕೊಳ್ಳಿಕ್ಕೆ ಬೇಕು, ಅದೇನಂತಂದರೆ ನಾಟಕ ರಿಹರ್ಸಲ್ ನಡೆದಾಗ, ಅದನ್ನು ತರಬೇತಿ ನಡೆದಿರ್ಬೇಕಾಗಿದೆ ತಾಂತ್ರಿಕ, ಆ ಹೊತ್ತಿಗೆ ಅಲ್ಲಿದ್ದರೆ ಏನೇನೋ ಹೊಳಿತದೆ. ಕೆಲವರು ಆಕ್ಟ್ರೆಸ್ ನಟರು ಹೇಳ್ತಾರೆ, ಈ ಸಾಲು ಯಾಕೋ ಅರ್ಥ ಸರಿಯಾಗಿ ಬರ್ತಾ ಇಲ್ಲ, ಆ ಸಾಲು ಏನು ಅದು ಬ್ಯಾಡ ಆಗಿತ್ತದು, ಅಥವಾ ಇದು ತೀರಾ ಪುನರುಚ್ಚಾರ ತೀರ ಆಗ್ತಾ ಇದೆ, ಅಥವಾ ಈ ಸಾಲು ಹೇಳಲಿಕ್ಕೆ ಬರೋದಿಲ್ಲ, ಹೇಳಕ್ಕೆ ಕಷ್ಟ ಆಗ್ತದೆ, ಇಂಥ ಕೆಲವು ತಾಂತ್ರಿಕವಾದ ಸಮಸ್ಯೆಗಳು ಹುಟ್ಟುತ್ತವೆ, ಕೆಲವು ಅಭಿವ್ಯಕ್ತಿಯ ಸಮಸ್ಯೆಗಳು ಹುಟ್ಟುತ್ತವೆ. ಆ ಸಮಸ್ಯೆಗಳು ನೀವು ಒಂದು ನಟವರ್ಗದ ಜೊತೆಗೆ ರಿಹರ್ಸಲ್ ಮಾಡಿದಾಗಲೇ ಗೊತ್ತಾಗೋದು. ನೀವು ಟೇಬಲ್ ಮೇಲೆ ಬರೋದು ಎಲ್ಲ ಬರೋದೆಲ್ಲ ಕರೆಕ್ಟ್ ಅಂತ ಹೇಳೋದು ಏನಿದ್ರು ಆ ಪ್ರಕ್ರಿಯೆ ಏನಿದೆ ಅದನ್ನು ಭಾಳ ಎಂಜಾಯ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಯಾವುದೋ ಒಂದು ಲೈನ್ ಭಾಳ ಚೆನ್ನಾಗಿ ಬರ್ತದೆ ಅಂತಂದಾಗ ಅದು ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದ್ಬಿಟ್ಟು ಕನ್ನಡದಲ್ಲಿ ಹಾಕ್ತೀನಿ,

0: ಕನ್ನಡದಲ್ಲಿ ಬಂದಿರೋ ಅವರು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಸೇರಿಸ್ಕೋತೀನಿ. ಈ ಥರ ರಿಪೇರಿ ನಡೆದೇ ಇರ್ತದೆ.
1: ನನ್ನ
0: ಸಾಕಷ್ಟು ಹೆಸರುವಾಸಿಯಾದ ನಾಟಕ ತುಗ್ಲಕ್, ಆ ನಾಟಕದ ಮೊದಲನೇ ಹೆಸರು ಕೂಡ ಎರಡು ರಾಜ್ಯಗಳ ನಡುವೆ ಅಂತಿತ್ತು. ಆಮೇಲೆ ಎಲ್ಲರೂ ಏನು ಇಷ್ಟುದ್ದ ನಾಟಕದ ಹೆಸರು ಯಾರು ಹೇಳ್ತಾರೆ ತುಗ್ಲಕ್ ತುಗ್ಲಕ್ ಅಂತ ಹೇಳಿ, ಆಮೇಲೆ ಎರಡನೇದು ಮತ್ತೆ ಪುನರ್ ಪ್ರಕಟ ಮುದ್ರಣ ಆದಾಗ ಅದನ್ನು ತುಗ್ಲಕ್ ಅಂತ ಹಾಕೊಂಡ್ಬಿಟ್ಟು. ಅದು ಮಾನಿಷದ ಆಲ್ ಇಂಡಿಯಾ ರೇಡಿಯೋಕ್ಕೆ ಬರೋದಕ್ಕೆ ಆಕಾಶವಾಣಿಯಲ್ಲಿ ನಾನು ಯಯಾತಿ ಪಬ್ಲಿಷ್ ಆಗಿತ್ತು. ನಾನು ಬಾಂಬೆಗೆ ಬಂದಿದ್ದೆ ಆಗ ಆಲ್ ಇಂಡಿಯಾ ರೇಡಿಯೋರೊಬ್ರು ರಾಮನವಮಿಗೆ ಒಂದು ನಾಟಕ ಬರೆದು ಕೊಡು ಅಂತ ಹೇಳಿದ್ರು. ಆದರೆ ಅದಕ್ಕಿಂತ ಹೆಚ್ಚು ಅಂತಂದ್ರೆ ತುಗ್ಲಕ್ಕು ತುಗ್ಲಕ್ಕು ನಿಜವಾಗಿ ನನಗೆ ಯಯಾತಿ ಬರೆದ ಮೇಲೆ ಇನ್ನೇನು ಬರಿಬೇಕು ಅಂತ ಗೊತ್ತಿದ್ದಿಲ್ಲ. ಇನ್ನು ಬರೆಯೋದು ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಇತ್ತಲಾಗಿ ಜಿ ಬಿ ಜೋಶಿ ಮನೋಹರ್ ಗ್ರಂಥಮಾಲೆಯವರು ನನ್ನ ಪಬ್ಲಿಷರ್ ಆಗಿದ್ರು, ಅವ್ರು ಇಂಗ್ಲೆಂಡಿಗೆ ದಿನ ಪತ್ರ ಬರೆಯೋರು, ಇನ್ನೊಂದು ನಾಟಕ ಬರಿ, ಇನ್ನೊಂದು ನಾಟಕ ಬರಿ, ನಾನು ಕಾದ್ಕೊಂಡು ಕೂತಿದ್ದೀನಿ ಇನ್ನೊಂದು ನಾಟಕ ಬರಿ ಅಂತ. ಆಗ ಐತಿಹಾಸಿಕ ನಾಟಕ ಬರೆಯೋಣ ಅಂತ ಅನಿಸ್ತು. ಕೀರ್ತಿನಾಥ್ ಕುರ್ತ್ ಕೋಟಿಯವರು ಒಂದು ಕಡೆಗೆ ಅಂತಾರೆ, ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲ ಭಾರತೀಯ ರಂಗಭೂಮಿಯ ಮೇಲೆ ಒಂದು ಒಳ್ಳೆ ಐತಿಹಾಸಿಕ ನಾಟಕ ಬಂದಿಲ್ಲ ಅಂತ. ಆವಾಗ ನಾನು ಲೈಬ್ರರಿಗೆ ಹೋಗಿ ಇಂಡಿಯನ್ ಹಿಸ್ಟ್ರಿ ಭಾರತೀಯ ಇತಿಹಾಸದ ಪುಸ್ತಕ ತಗೊಂಡು ಮೊದಲನೇ ಪುಟದಿಂದ ಓದ್ಲಿಕ್ಕೆ ಶುರು ಮಾಡಿದೆ. ಓದ್ತಾ ಓದ್ತಾ ಓದ್ತಾ ಓದ್ತಾ ತುಗ್ಲಕ್ಕಿಗೆ ಬಂದಾಗ ಹಾಗಿದ್ರೆ ಇದು ಒಂದು ಒಳ್ಳೆಯ ವಿಷಯ ಅಂತ ತಿಳಿದು ಎಬ್ಸರ್ಡಿಸ್ಟ್ ಇದು ಅಸಂಗತವಾದದ ಪರಿಣಾಮ ಆಯಿತು. ಹುಚ್ಚು ಹುಚ್ಚು ಅಂದ್ರೇನು, ಮಾನವತೆ ಅಂತಂದ್ರೇನು, ಹಿಂಸೆ ಅಂತಂದ್ರೇನು, ಇದೆಲ್ಲ ಕಾಡ್ತಿತ್ತು. ಆಗ ತುಗ್ಲಕ್ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಅಲ್ಲಿಗೆ ನಿಂತೆ ನಾನು, ಅಲ್ಲಿಗೆ ಭಾರತೀಯ ಇತಿಹಾಸ ಓದೋದು 1300 to 1325 ನಿಲ್ಲಿಸಿ ನಾನು ರಿಸರ್ಚ್ ಮಾಡಿ.
2: ನಮ್ಮ ನೆನಪಿನ ಸಂಚಯದಿಂದ ಆರಿಸಿದ ನಟ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಮಾತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳಿದ್ರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಇ ಆಡಳಿತ 2026 ರಾಷ್ಟೀಯ ಪುರಸ್ಕಾರದಲ್ಲಿ ಇ ಜಾಗೃತಿ ರಜತ ಪ್ರಶಸ್ತಿ ಪಡೆದಿದೆ. ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆ ಮೂಲಕ ರೀ ಎಂಜಿನಿಯರಿಂಗ್ ಸರ್ಕಾರಿ ಪ್ರಕ್ರಿಯೆಗಾಗಿ 341 ನಾಮನಿರ್ದೇಶನಗಳ ಪೈಕಿ ಪುರಸ್ಕಾರ ಲಭಿಸಿದೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. 4 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದು ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿರುವುದಾಗಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಂಡ್ಯದಲ್ಲಿ ಇಂದು ಹೇಳಿದ್ದಾರೆ. ಅಡುಗೆ ಅನಿಲ ಸಿಲಿಂಡರ್ ಬೆಲೆ 3 ತಿಂಗಳಲ್ಲಿ ಒಟ್ಟು 89 ರೂಪಾಯಿ ಏರಿಕೆಯಾಗಿದ್ದು ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗಿದೆ. ಇದರಿಂದ ಬಡವರು ಮತ್ತು ಮಧ್ಯಮ ವರ್ಗದವರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ

0: ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸೈಬರ್ ಯುಗದೋಳ್ ನವಯುಗ ಮಧುರ ಪ್ರೇಮ ಕಾವ್ಯಂ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ವಾಸು ದೀಕ್ಷಿತ್ ಅವರ ಧ್ವನಿಯಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮ.

0: ಸರಣಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಶ್ರೋತೃ ಬಾಂಧವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ.
2: ಪ್ರಿಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇಂದು ನಾನು ನಮ್ಮ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಚಿಂದೋಡಿ ಲೀಲಾ ಎಂದು ಪ್ರಶಸ್ತಿ ಪಡೆದಿದ್ದೇನೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ, ನಾಟಕದ ಕಲೆಯ ಮೇಲೆ ನಿಮಗಿರುವ ಅತ್ಯಂತ ಅಭಿಮಾನ. ನನ್ನ ತಾಯಿ ತಂದೆಯರ ಆಶೀರ್ವಾದವೇ ನನಗೆ ರಕ್ಷೆಯಾಗಿದೆ. ನನ್ನನ್ನು ಬಹಳ ಜನ ಕೇಳುತ್ತಾರೆ, ಚಿಂದೋಡಿ ಲೀಲಾ ಅಂದರೆ ಏನು ಅರ್ಥ ಅಂತ. ನಾನು ಅತಿ ಪ್ರೀತಿಯಿಂದ, ಮರ್ಯಾದೆಗಳಿಂದ ಅಂದು ಇಂದು ಎಂದೆಂದೂ ಉಳಿಸಿಕೊಳ್ಳುವ ನನ್ನ ಮನೆತನದ ಹೆಸರೇ ಅದು. ನಮ್ಮ ಅಜ್ಜನವರು ಮಹಾವಿದ್ವಾಂಸರು. ಅವರ ಗಮಕದ ಸಂಗೀತಕ್ಕಾಗಿ ಮೈಸೂರು ಅರಸರಿಂದ ಕಾಲಿಗೆ ಚಿನ್ನದ ತೋಡೆ ಹಾಕಿಸಿಕೊಂಡ ಭಾಗ್ಯವಂತರು. ಚಿನ್ನದ ತೋಡೆ ಎಂಬ ಮಾತು ಕಾಲಕ್ರಮೇಣ ಚಿಂದೋಡಿ ಅಂತಾಯಿತು. ನಾನು ಈ ಸ್ಥಿತಿಯಲ್ಲಿರಲು ಕಾರಣ ನಿಮ್ಮ ಪ್ರೋತ್ಸಾಹ. ನನ್ನ ಹೆತ್ತವರ ಆಶೀರ್ವಾದ ನನ್ನನ್ನು ಅಡಿಗಡಿಗೆ ಕಾಪಾಡುತ್ತಿದೆ. ಅದರಲ್ಲೂ ನನ್ನ ತಾಯಿಯ ವಾತ್ಸಲ್ಯವನ್ನು ಒಂದು ಕ್ಷಣ ಸಹ ಮರೆಯಲಾರೆ. ಇನ್ನಿಲ್ಲದ ಆ ದೇವಿಯನ್ನು ಮತ್ತೆ ಮತ್ತೆ ನೋಡುವ ಹಂಬಲವೆನಿಸುತ್ತದೆ. ನನಗೆ ನಾಗರಿಕತೆಯಿಂದ ದೂರವಾಗಿ ಪ್ರಶಾಂತವಾಗಿರುವ ಹಳ್ಳಿಯ ವಾತಾವರಣವೆಂದರೆ ಬಲುಹಿತ ನನ್ನ ಮನಸ್ಸಿಗೆ. ಇದರ ಬಗ್ಗೆ ನನ್ನ ಪರಿಚಿತರು ನನ್ನನ್ನು ಚೇಷ್ಟೆ ಮಾಡ್ತಾರೆ, ಲೀಲಮ್ಮ ನೀನು ಹಳ್ಳಿಯಲ್ಲೇ ಉಳಿದರೆ ಚೆನ್ನಾಗಿರುತ್ತೆ ಎಂದು. ಓಲ್ಡ್ ಏಜ್ ಗೋಲ್ಡ್ ಅನ್ನೋ ಗಾದೆ ವೇದದಷ್ಟೇ ನಿಜ. ಹಳೆಯ ಕಾಲದ ಚಿತ್ರಗಳ ಹಾಡುಗಳು ಇಂದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಂತಿದೆ. ಅದಕ್ಕೆ ಕಾರಣ ತಂಪಾದ ಸಾಹಿತ್ಯ, ಇಂಪಾದ ಸಂಗೀತ, ಅಂದಿನ ಚಿತ್ರಗಳು ಪ್ರಶಾಂತವಾಗಿ ಹರಿಯುವ ನದಿಗಳಂತಿತ್ತು, ಇಂದಿನ ಚಿತ್ರಗಳು ಭೋರ್ಗರಿಯುವ ಪ್ರವಾಹದಂತಿದೆ. ಅಂದಿನ ಪ್ರಣಯ ದೃಶ್ಯಗಳು ನಂದಾದೀಪದಂತೆ ನಿರ್ಮಲವಾಗಿ ಬೆಳಗುತ್ತಿತ್ತು, ಇಂದು ಮರ್ಕ್ಯುರಿ ದೀಪದಂತೆ ಕಣ್ಣುಗಳನ್ನು ಕೊರೆಯಿಸುವ ಬೆಳಕಾಗಿದೆ. ನನಗಿನ್ನೂ ನೆನಪಿದೆ, ಅತಿ ಸಲಿಗೆಯ ಅಭಿನಯವಿಲ್ಲದಿದ್ದರೂ ಅತ್ಯಂತ ಸನ್ನಿಹಿತವಾಗಿರುವಂತೆ ಕಾಣುವ ತುಂಬ ಮೆಚ್ಚುಗೆಯಾದ ಪ್ರಣಯ ದೃಶ್ಯ ಜಕಣಾಚಾರ್ಯ ಚಿತ್ರದ್ದು. ಆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರೇ ಅಭಿನಯಿಸಿದ್ದಾರೆ. ಆ ಚಿತ್ರದ ಪ್ರಣಯಭರಿತ ಹಾಡು ಕೇಳಿದರೆ ಮೈ ಮನಸ್ಸುಗಳು ಪ್ರಫುಲ್ಲವಾಗುತ್ತವೆ, ಮೈ ಚುಮ್ಮನ್ನುತ್ತದೆ.

ನಮ್ಮ ಮಹಿಳೆಯಲ್ಲಿ ಕೆಲವರು ಕಣ್ಣೆತ್ತೂ ಕುರುಡರಂತೆ ನಾಗರಿಕತೆಯ ಬೆನ್ನ ಹಿಂದೆ ಓಡುವುದನ್ನು ನೋಡಿದರೆ ಮನಸ್ಸಿಗೆ ನೋವಾಗುವುದು ಸಹಜ. ಸಂಸ್ಕಾರ ನಾಗರಿಕತೆ ನಡತೆಯಲ್ಲಿರಬೇಕೇ ವಿನಃ ಅಲಂಕಾರದಲ್ಲ. ದುಡಿಮೆಯೇ ದೇವರೆಂದು ಭಾವಿಸಿ ಬಾಳುವ ಹೆಣ್ಣು ನಾನು. ಶಿವನ ಕೃಪೆಯಿಂದ ಮನೆಯಲ್ಲೇ ಕುಳಿತು ದುಡಿಯದೇ ವಿಶ್ರಾಂತಿ ಪಡೆಯಬಹುದು. ಆದರೆ ದಿವಂಗತ ನೆಹರೂಜಿಯವರು ಹೇಳಿದಂತೆ ಆರಾಮ್ ಹರಾಮ್ ಹೈ ಎಂಬ ಮಾತನ್ನು ನಾನು ಪಾಲಿಸುತ್ತಿದ್ದೇನೆ. ಇಂದು ನಮ್ಮ ನಾಲ್ಕು ನಾಟಕ ಸಂಸ್ಥೆಗಳು ಜಯಪ್ರದವಾಗಿ ನಡೆಯುತ್ತಿರುವ ಕಾರಣ ನನ್ನ ದುಡಿಮೆ ಎಂದು ನಾನು ಗರ್ವದಿಂದ ಹೇಳುತ್ತಿಲ್ಲ. ಎಲ್ಲರ ದುಡಿಮೆಯೊಂದಿಗೆ ನನ್ನ ದುಡಿಮೆಯೂ ಸೇರಿದೆ ಎಂದು ವಿನಯದಿಂದ ಹೇಳುತ್ತಿದ್ದೇನೆ. ಆಗದು ಎಂದು ನಾವು ಕೈಕಟ್ಟಿ ಕುಳಿತಿದ್ದರೆ ಏನನ್ನು ಸಾಧಿಸಲು ಆಗುತ್ತಿರಲಿಲ್ಲ. ಏನೇ ಬರಲಿ, ಒಗ್ಗಟ್ಟಿರಲಿ, ಇದು ನಮ್ಮ ನಾಯಕರು ಪ್ರಜೆಗಳಿಗೆ ನೀಡಿದ ಸಂದೇಶ ಮಾತ್ರವಲ್ಲ, ಪ್ರತಿ ಮನೆಯಲ್ಲೂ ಒಗ್ಗಟ್ಟಿರಬೇಕೆಂದು ನಾನು ದೃಢವಾಗಿ ಹೇಳುತ್ತೇನೆ. ನಾನು ತುಂಬ ಸಂಸಾರದಲ್ಲಿ ಹುಟ್ಟಿ ಬೆಳೆದವಳು. ಚಿಕ್ಕಂದಿನಿಂದಲೂ ಅಣ್ಣ ಅಕ್ಕಂದಿರೊಂದಿಗೆ ಒಗ್ಗಟ್ಟಾಗಿ ಬಾಳಿ ಬೆಳೆದಿದ್ದೇನೆ. ಇಂದಿಗೂ ನಮ್ಮದು ಒಗ್ಗಟ್ಟಿನಿಂದ ಬಾಳುತ್ತಿರುವ ಸುಖ ಸಂಸಾರ. ಅದಕ್ಕೆ ಕಣ್ತೆರೆದು ನೋಡು ಈ ಚಿತ್ರದ ಹಾಡೆಂದರೆ ನನಗೆ ತುಂಬ ಇಷ್ಟ.

0: ಹಾಗೆ ಈಜಿ ದಡ ಮುಟ್ಟಿದರೆ ಆಗ ನಮಗೆ ಸಿಗುವ ಆನಂದ ಅತೀತ, ಜೀವನವನ್ನು ಜಯಿಸಿದ ಸಂಭ್ರಮ. ಜೀವನವನ್ನು ನೋಡಿ ಹೆದರಿ ನಿಂತವರಿಗೆ ನಾವು ನಮ್ಮ ಬಾಳನ್ನು ಸಾಕ್ಷಿಯಾಗಿ ತೋರಿಸಬಹುದು. ಜಾತಿಯ ಜ್ವರದಿಂದ ದೂರಾಗಿರಿ ಎಂದು ನಮ್ಮ ನಾಡಿನ ನಾಯಕರು ಯುವಜನಾಂಗಕ್ಕೆ ಧ್ವನಿಯೇರಿಸಿ ಹೇಳುತ್ತಿದ್ದಾರೆ. ಈ ಮಾತಿಗೆ ಪ್ರತಿಯೊಬ್ಬರೂ ಮನ್ನಣೆ ನೀಡಲೇಬೇಕು. ಎಲ್ಲರ ದೇಹದಲ್ಲೂ ಒಂದೇ ರಕ್ತ ಹರಿಯುತ್ತಿರುವಾಗ ಮೇಲು ಕೀಳುಗಳ ತಾರತಮ್ಯವೇಕೆ, ಕುಲಮತಗಳ ಭೇದವೇಕೆ? ನಮ್ಮ ಜಾತಿ ಪ್ರೀತಿಯ ಜಾತಿಯಾಗಿರಬೇಕು, ನಮ್ಮ ಮತ ಮಮತೆಯ ಬಂಧನವಾಗಿರಬೇಕು. ಜಾತಿಯ ಭೂತ ಎಂದು ನಮ್ಮ ದೇಶದಿಂದ ತೊಲಗುತ್ತೋ ಅಂದೇ ನಮಗೆ ಸ್ವರ್ಣಕಾಲ ಆರಂಭವಾಗುತ್ತೆ. ಇದನ್ನು ನಾನು ಸತ್ಯವಾಗಿಯೂ ಹೇಳುತ್ತೇನೆ. ಜಾತಿಯ ಬಗ್ಗೆ ಅಂದೇ ಕನಕದಾಸರು ಅದೆಷ್ಟು ಕಳಕಳಿಯಿಂದ ಹಾಡಿದ್ದಾರೆ.
1: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆ

0: ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರು. ಕಾರ್ಯಕ್ರಮದ ಧ್ವನಿ ಸಂಯೋಜಕರು ಬಿಕೆ ಆನಂದ್.
1: ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಬಾಳ ನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ. ಬಾಳನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ.

ಈ ಪದ್ಯ ಕೂಡ ಜಗತ್ತಿನಲ್ಲಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು, ಅದರ ಆಳದಲ್ಲಿರುವಂತಹ ಆತ್ಮವನ್ನು ಮೇಲಕ್ಕೆ ಆವಿಷ್ಕಾರಗೊಳಿಸಲಿಕ್ಕೆ ಮಾಡಬೇಕಂತ ಕಾರ್ಯ ಯಾವುದು ಅನ್ನೋದನ್ನು ಹೇಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಸಣ್ಣದೊಂದು ಉಪಮೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಲ ಕಾಯಿಸಿ ಹೆಪ್ಪನೆಕ್ಕಿ ಕಡೆದೊಡೆ, ಕಾಣದೇ ಇರುವಂಥ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರುತ್ತೆ. ಬೆಣ್ಣೆ ಇರುತ್ತೆ ಒಳಗಡೆ, ನಿನ್ನೆ ಆದರೆ ಅದು ಕಾಣೋದಿಲ್ಲ ಮೊದಲು. ಆದರೆ ಹಾಲನ್ನು ಕಾಯಿಸಿ ಹೆಪ್ಪಾಕಿ ನಂತರ ಕಡ್ದಾಗ ನಿಮಗೆ ಒಳಗಿರುವಂತಹ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರ್ತಾ ಇರುತ್ತೆ. ಅದೇ ರೀತಿ ಜಗದ ಮಂತು, ಮಂತು ಅಂದರೆ ಕಡುಗೋಲು, ಇಲ್ಲಿ ಈ ಜಗತ್ತಿನ ಕಡುಗೋಲು ಅನ್ನೋದೇನಿದೆ, ಇದು ಯಾವಾಗ ಬರುತ್ತೆ ಅಂತಂದ್ರೆ ಬದುಕಿನಲ್ಲಿ ವ್ಯಕ್ತಿತ್ವ ತನ್ನಂತಾನು ತೊಡಗಿಸ್ಕೊಂಡಾಗ, ಹಾಗೆ ತೊಡಗಿಸ್ಕೊಂಡಾಗ ಈ ಮಂತು ಜಗತ್ತೆನ್ನುವಂತಹ ಈ ಕಡುಗೋಲು ವ್ಯಕ್ತಿತ್ವದಲ್ಲಿ ಇರುವಂತಹ ಆತ್ಮವನ್ನ ನಿಧಾನಕ್ಕೆ ಮೇಲಕ್ಕೆ ತರ್ತದೆ ಅಂತ. ಹಿಂದಿನ ಅನೇಕ ಪದ್ಯಗಳಲ್ಲಿ ಆತ್ಮವನ್ನೋದು ಹೇಗೆ ಆವಿಷ್ಕಾರಗೊಳ್ಳುತ್ತದೆ ಅನ್ನೋದನ್ನು ಡಿವಿಜಿ ಅವರು ವಿವರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಬದುಕಿನಲ್ಲಿ ಸುಖ ದುಃಖ ಇವೆರಡೂ ಒಂದೇ ರೀತಿಯಲ್ಲಿ ಭಾವಿಸಬೇಕಾಗಿದೆ. ದುಃಖ ಅನ್ನೋದು ಬಹಳ ಮುಖ್ಯ ಕೂಡ ಹೌದು. ಹೀಗಾಗಿ ಈ ದ್ವಂದ್ವಗಳನ್ನ ಎದುರಿಸೋದು ಹೇಗೆ, ಈ ಸಂಕಷ್ಟಗಳನ್ನ ದಾಟದಾಗ ಹೇಗೆ ವ್ಯಕ್ತಿತ್ವ ಊರ್ಜಿತವಾಗ್ತದೆ ಅನ್ನೋ ಮಾತನ್ನ ಅನೇಕ ಪದ್ಯಗಳಲ್ಲಿ ಡಿವಿಜಿ ಅವರು ಏನು ವಿವರಿಸ್ತಾ ಇದ್ದಾರೆ, ಆ ಭಾವವನ್ನು ಇಲ್ಲಿ ಇನ್ನೊಂದು ಉಪಮೆಯ ಮೂಲಕ ಕವಿ ವಿವರಿಸ್ತಾ ಇದ್ದಾನೆ ಅಂತ ನಾವು ಭಾವಿಸಬಹುದು.

ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿಯಧ್ಯಾತ್ಮಕದು ಮಂಕುತಿಮ್ಮ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿಯಧ್ಯಾತ್ಮಕದು ಮಂಕುತಿಮ್ಮ.

ಭಕ್ತಿಪಥ ಮತ್ತು ಮುಕ್ತಿಪಥ ಅನ್ನುವ ಎರಡು ಜೀವನದ ದಾರಿಯನ್ನ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಅನೇಕ ಪದ್ಯಗಳಲ್ಲಿ ಡಿ ವಿಜಿಯವರು ಈ

0: ಲೋಕದ ಬದುಕಿನಲ್ಲಿರುವಂತಹ ಎರಡು ದ್ವಂದ್ವಗಳನ್ನ ಏನು ವಿವರಿಸ್ತಾ ಇದ್ರು ಅದನ್ನಲ್ಲಿ ಪಥದ ಪರಿಭಾಷೆಯಲ್ಲಿ ಚರ್ಚೆ ಮಾಡೋದನ್ನ ಗುರುತಿಸಬಹುದು. ಭಕ್ತಿ ಪಥ ಮತ್ತು ಮುಕ್ತಿ ಪಥ. ಮುಕ್ತಿ ಅಂದ್ರೆ ಬದುಕಿನಲ್ಲಿ ಇರುವಂತಹ ಒಂದು ದಾರಿ, ಬದುಕಿನಲ್ಲಿ ಒಳಗೊಳ್ಳುವಂತ ಒಂದು ದಾರಿ ಇದು. ಇನ್ನೊಂದು ಮುಕ್ತಿ ಪಥ, ಬದುಕನ್ನ ಬಿಟ್ಟು ಅಂತಿಮವಾದಂತ ಗುರಿ ಬಹಳ ಮುಖ್ಯ ಅಂತ ಹೇಳುವಂತ ದಾರಿ. ಇದು ಬೇರೆ ಬೇರೆ ಅಲ್ಲ ಅನ್ನೋದು ಡಿ ವಿ ಜಿ ಅವರು ಬಹಳ ಮುಖ್ಯವಾದ ಮಾತು. ಇದನ್ನ ಅನೇಕ ಭಕ್ತಿ ಪಂಥದ ಸಂತರು ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಮತ್ತೆ ವಿವರಿಸಿರೋದನ್ನ ನಾವು ಗುರುತಿಸಬಹುದು. ಸಂಸಾರವೆಂಬ ನಾಣ್ಯವ ಸವೆಯ ಬಳಸುವೆ ಎನ್ನುವಂತಹ ಬಸವಣ್ಣವರ ಮಾತಿನಲ್ಲಿ ನೆನಪಿಸಬಹುದು ಅಂತ ಕಾಣಿಸ್ತದೆ. ಸಂಸಾರವೆಂಬ ನಾಣ್ಯವನ್ನ ಸವಿಯೋ ಹಾಗೆ ಬಳಸಿದ್ರೆ ಮಾತ್ರ, ಅದನ್ನ ಚಲಾವಣೆಗೆ ತಂದ್ರೆ ಮಾತ್ರ ನನಗೆ ಮುಕ್ತಿ ಅನ್ನೋದು ಸಿಗ್ತದೆ ಅನ್ನುವ ಬಸವಣ್ಣನ ಮಾತನ್ನ ನೀವು ನೆನೆಸಿಕೊಂಡ್ರೆ ಡಿ ವಿ ಜಿ ಅವರ ಮಾತಿನ ಈ ಮಾತಿನ ಅರ್ಥಕ್ಕೆ ಒಂದು ಹೊಸ ರೀತಿಯ ಮನಸ್ಸು ಬರೋದನ್ನ ನೀವು ಗುರುತಿಸಬಹುದು. ಡಿ ವಿ ಜಿ ಅವರಿಗೆ ಈ ಲೋಕ, ಈ ಬದುಕು, ಇದರ ನೋವು, ಬಡತನ, ಹಸಿವು ಇವೆಲ್ಲವೂ ಕೂಡ ಬಹಳ ಮುಖ್ಯ ಈ ಜೀವನದ ಮೌಲ್ಯವನ್ನು ಅರಿಯೋದಕ್ಕೆ. ಅದರಿಂದ ಇದರ ಮೂಲಕವೇ ಒಂದು ಮುಕ್ತಿ ಅನ್ನುವ ಪಥ ಏನಾದರು ಕಾಣೋದಾದ್ರೆ ಅದು ಕಾಣಿಸ್ತದೆ ಅನ್ನೋ ಮಾತಿದೆ ಇಲ್ಲಿ. ಭಕ್ತಿ ಮತ್ತು ಮುಕ್ತಿ ಇವೆರಡೂ ದಾರಿಗಳು ಬೇರೆ ಅಲ್ಲ. ಇವು ಒಂದೇ ಪಥಕ್ಕೆ, ಒಂದೇ ಒಂದು ದಾರಿಗೆ ಇವೆರಡೂ ಕೂಡ, ಯಾವುದನ್ನ ಭಕ್ತಿ ಅಂತ ಕರೀತಾರೆ ಮತ್ತು ಮುಕ್ತಿ ಅಂತ ಕರೀತಾರೆ, ಇವೆರಡೂ ಕೂಡ ಬಹಳ ಮುಖ್ಯವಾದಂತಹ ಉಪದಾರಿಗಳು ಅನ್ನೋ ಮಾತನ್ನ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರೋ ಹಾಗೆ ಕಾಣಿಸ್ತದೆ. ಲೋಕ ಸಂಸ್ಕಾರದಿಂದ ವ್ಯಕ್ತಿತ್ವಕ್ಕೆ ಸತ್ಯ ಶೋಧನೆಯ ದಾರಿಗೆ ಇದು ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ ಅನ್ನೋದು ಇಲ್ಲಿಯ ಮಾತು. ಮತ್ತು ಆಧ್ಯಾತ್ಮಕ್ಕೂ ಕೂಡ ಈ ಒಂದೇ ಒಂದು ದಾರಿ ಏನಿದೆ, ಈ ಪಥ ಅದು ಶಕ್ತಿಯಾಗ್ತದೆ ಅನ್ನೋ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

ಕಟಾರಿ ವೀರ ಸುರಸುಂದರಾಂಗಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸೋನು ನಿಗಮ್ ಮತ್ತು ಸುನೀತಾ ಗೋಪುರಾಜು ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲಿ

0: ಸಮೃದ್ದ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ ಒಂದರ ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮುಟ್ಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಸ್ಎಎಫ್ಎಫ್ ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂವ್ನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾ

0: ದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ನಮ್ಮನೆ ಅಂದರೆ ನನಗೆ ತುಂಬ ಇಷ್ಟ. ಈ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಮಹಾನಗರದಲ್ಲಿ, ಅದರಲ್ಲೂ ಈ ನಗರ ಪ್ರದೇಶಗಳಲ್ಲಿ ಮನೆ ಕಟ್ಟೋದು ಅಂದರೆ ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಯಾಕೆ ಅಂದರೆ ಒಂದು ಮನೆ ಕಟ್ಟಬೇಕು ಅಂದರೆ ಸಾಕಷ್ಟು ರೀತಿಯಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಒಳ್ಳೆಯ ಕಾಂಟ್ರಾಕ್ಟರ್ನ ಇಟ್ಕೋಬೇಕು, ಹಾಗೆಯೇ ಇಂಜಿನಿಯರಿಂಗ್ ಒಳ್ಳೆಯ ಪ್ಲ್ಯಾನನ್ನು ಕೊಟ್ಟಿರಬೇಕು. ಆ ಪ್ಲ್ಯಾನು ನಮಗೆ ಬೇಕಾದ ರೀತಿಯಲ್ಲಿ ಇರಬೇಕು. ಕಟ್ಟುವಾಗ ಎಲ್ಲವೂ ಸುಲಭವಾಗಿ ಆಗೋದಿಲ್ಲ. ಒಂದಿದ್ದರೆ ಕೆಲವು ಸಾರಿ ಇನ್ನೊಂದು ಇರೋದಿಲ್ಲ, ಸಿಗೋದಿಲ್ಲ. ಆಗ ನಾವು ಅದಕ್ಕೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಈ ಕಾಂಪ್ರಮೈಸ್ ಅನ್ನೋ ಪದ ಎಲ್ಲ ಕಡೆ ಸುಲಭವಾಗಿ ಬಳಸ್ತಾರೆ, ಆದರೆ ಕೆಲವರು ಏನೇ ಮಾಡಿದ್ರೂ ನಾನು ಯಾವುದೇ ವಿಷಯಕ್ಕೂ ಕಾಂಪ್ರಮೈಸ್ ಅಂತಲೇ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಮನೆಯ ವಿಚಾರಕ್ಕೆ ಬಂದಾಗ ಸಾಕಷ್ಟು ರೀತಿ ಹಣದ ವಿಚಾರ ಆಗಿರುತ್ತೆ. ಸಾಲ ಮಾಡಿ ಮನೆ ಕಟ್ತಾ ಇರ್ತಾರೆ ಬಹುತೇಕ ಮಂದಿ. ಹಾಗಾಗಿ ನಿಮ್ಮ ಮನೆ ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ಸಾಕಷ್ಟು ನಿಮಗೇನು ಬೇಕು ಅದನ್ನು ಕಟ್ಟಿಸ್ಕೊಳ್ಳಿ. ಹಾಗೆಯೇ ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ಅಥವಾ ಯಾರೋ ಏನೋ ಮಾಡ್ತಾರೆ ಅಂತ ಆಸೆಗೆ ಬಿದ್ದು ಬೇರೇನೋ ಮಾಡಿ ಸಾಲದ ಸುಡಿಯಲ್ಲಿ ಸಿಲುಕೋದು ಬೇಡ. ಯಾಕೆಂದರೆ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ ಹಣ ಅದಾಗಿರುತ್ತೆ. ಹಾಗಾಗಿ ಮಹಾನಗರದಲ್ಲಿ ಮನೆಯನ್ನು ಕಟ್ಟುವಾಗ ಸರಳವಾಗಿ ಯೋಚನೆ ಮಾಡಿ ನಿಮಗೇನು ಬೇಕು ಅನ್ನೋದನ್ನು ನಿರ್ದಿಷ್ಟವಾಗಿ ಇಟ್ಟುಕೊಂಡು ಅದರ ಮೇಲೆ ನೀವು ಮನೆಯನ್ನು ನಿರ್ಮಾಣ ಮಾಡಿ.

ಹೌದು ಸ್ನೇಹಿತರೆ, ರಾಜು ಅನಂತಸ್ವಾಮಿ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಅಮೃತಧಾರೆ ಚಿತ್ರದ ಗೀತೆಯನ್ನು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬರವಣಿಗೆ, ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗೆ ಇತ್ತು. ಮನೆ ಕಟ್ಟೋದು ಎಷ್ಟು ಕಷ್ಟದ ವಿಚಾರ, ಏನೆಲ್ಲ ವಿಷಯಗಳು ಸಂಗತಿಗಳು ಅದರಲ್ಲಿ ಅಡಗಿರುತ್ತೆ ಅಂತ ಈ ಹಾಡಿನ ಮುಖಾಂತರ ಎಲ್ಲವನ್ನು ನಾವು ತಿಳಿದುಕೊಂಡ್ವಿ. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಮನೆ ಕಟ್ಟುವಾಗ ಸಾಕಷ್ಟು ವಿಚಾರಗಳು ಬರುತ್ತೆ, ವಿಷಯಗಳು ಬರುತ್ತೆ. ಇನ್ನು ಹಲವಾರು ಗೆಳೆಯರ

ಸಹಾಯ ಎಲ್ಲವನ್ನ ನಾವು ಪಡೆದಿರ್ತೀವಿ. ಇನ್ನು ಹಿರಿಯರ ಆಶೀರ್ವಾದ ಸಹ ಅಲ್ಲಿ ಇರುತ್ತೆ. ಯಾಕೆಂದರೆ ಕೆಲವರು ಜಾಗವನ್ನು ಅವರ ಹಿರಿಯರಿಂದ ಪಡೆದಿರ್ತಾರೆ, ಕೆಲವರು ಮನೆಯನ್ನೇ ಹಿರಿಯರಿಂದ ಪಡೆದಿರ್ತಾರೆ, ಕೆಲವರು ಹಣವನ್ನು ಪಡೆದಿರ್ತಾರೆ, ಕೆಲವರು ಆಸ್ತಿಯ ರೂಪದಲ್ಲಿ ಚಿನ್ನದ ರೂಪದಲ್ಲಿ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಹಿರಿಯರಿಂದ ತಂದೆ ತಾಯಿಗಳಿಂದ ಸಹಾಯ ಸಹಕಾರವನ್ನು ಪಡೆದಿರ್ತಾರೆ. ಅವೆಲ್ಲವನ್ನು ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ. ಅವರ ಪ್ರೀತಿ ಸಹಾಯದಿಂದ ನಾವು ಒಂದು ಸೂರನ್ನು ನಮಗೆ ಅಂತ ಸ್ವಂತಕ್ಕೆ ಕಟ್ಕೊಂಡಿರ್ತೀವಿ. ಹಾಗಾಗಿ ಆ ಸೂರು ಎಲ್ಲರಿಗೂ ಸಿಗುವಂತೆ ಆಗಲಿ. ಯಾರೆಲ್ಲ ಬಾಡಿಗೆ ಮನೆಯಲ್ಲಿದ್ದೀರಿ ಅವರೆಲ್ಲರಿಗೂ ಮತ್ತೊಮ್ಮೆ ಅವರ ಕನಸುಗಳು ಈಡೇರಲಿ ಅಂತ ಹೇಳ್ತಾ, ಎಲ್ಲೇ ಇರಲಿ ಹೇಗೆ ಇರಲಿ ನೆಮ್ಮದಿಯಾಗಿರೋಲಿಕ್ಕೆ ಒಂದು ಮನೆ ಬೇಕು. ಅದು ಸ್ವಂತದ್ದಾಗಿರ್ಬೋದು, ಬಾಡಿಗೆ ಆಗಿರ್ಬೋದು, ನೆಮ್ಮದಿ ಬಹಳ ಮುಖ್ಯ ಅಂತ ಹೇಳ್ತಾ, ಮನೆ ಕಟ್ಟುವ ಮುನ್ನ ಮತ್ತೊಮ್ಮೆ ಸ್ವಲ್ಪ ವಿಚಾರವನ್ನು ಮಾಡಿ ಅಂತ ಹೇಳ್ತಾ, ವಾಸ್ತು ಪ್ರಕಾರ ಚಿತ್ರದ ಈ ಗೀತೆಯ ಸಾಲುಗಳನ್ನು ಒಮ್ಮೆ ಮಿಸ್ ಮಾಡಿದೆ ಕೇಳಿ.

ಚಂದದ ಸಾಲುಗಳು ಜಯಂತ್ ಕಾಯ್ಕಿಣಿ ಅವರದ್ದು. ಈ ಸಾಲುಗಳನ್ನು ಬದುಕಿನಲ್ಲಿ ಅನ್ವಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಪುಷ್ಪಾ ಶಾನುಭೋಗರಾಯ್ ಅವರು ಗದಗ್ನಿಂದ ಸಂದೇಶವನ್ನು ಕಳಿಸಿ, ನಮ್ಮನೆ ತುಂಬ ಇಷ್ಟ ಆಗತ್ತೆ, ನಾವು ಎಲ್ಲೇ ಹೋದರೂ ವಾಪಸ್ ಮನೆಗೆ ಬಂದಾಗ ಸ್ವರ್ಗ ಅದೇ ನಮ್ಮನೆ ಅಂತ ಹೇಳ್ತಾ ಇದ್ದಾರೆ. ಹಾಗೇ ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಚಿಂದೋಡಿ ಲೀಲಾ ಅವರ ಕುರಿತಾದ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ

ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮಗೆ ದೇವರ ಕೃಪೆಯಿಂದ ಸ್ವಂತ ಮನೆ ಇದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ್ ಬಡಿಗೇರ ಅವರು ಹರಿಹರ ಕೊಕ್ಕನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿ, ವಿವಿಧ ಭಾರತಿಯಲ್ಲಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಈ ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಶೀರ್ಷಿಕೆ ಇದಾಗಿರಲಿಲ್ಲ, ನಮ್ಮ ಮನೆ ಅಂದರೆ ನನಗೆ ತುಂಬ ಇಷ್ಟ, ಇದು ಶೀರ್ಷಿಕೆ ಆಗಿತ್ತು ಅಂತ ಹೇಳ್ತಾ ಅವರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸೋಣ. ಅವರ ಅನಿಸಿಕೆ ಮತ್ತು ಮನರಂಜನೆ, ಮಾತುಗಳು, ಹಾಡುಗಳು ಎಲ್ಲವೂ ಇಷ್ಟ ಆಯಿತು ಅಂತ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರವನ್ನು ತಿಳಿಸ್ತಾ, ನಿಮಗೆ ಇವತ್ತಿನ ಸಂಜೆಯ ಇಲ್ಲಿವರೆಗೆ ಪ್ರಸಾರವಾದಂತಹ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ, ಈ ಸಮಯ ನೀವು ಕೇಳ್ತಾ ಇರೋ ಧ್ವನಿ ಸುನಿಲ್ ರುದ್ರಮೂರ್ತಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಅಂತ ಕೆಲವೇ ಸೆಕೆಂಡುಗಳಲ್ಲಿ ಆಗತ್ತೆ, ಗಡಿಯಾರ ಹೇಳ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾದ ನಂತರ ಮೊದಲ ಬಾರಿಗೆ ಸ್ವಕ್ಷೇತ್ರ ಕನಕಪುರಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅವರನ್ನು ಅಭೂತಪೂರ್ವವಾಗಿ ಸ್ವಾಗತಿಸಲಾಯಿತು. ತಮ್ಮ ಕ್ಷೇತ್ರದ ಜನರೇ ಅವರ ಶಕ್ತಿ, ಬದುಕು, ಉಸಿರು ಎಂದು ಭಾವುಕರಾದ ಅವರು ಅವರ ಸೇವಕನಾಗಿ ಋಣ ತೀರಿಸುವುದಾಗಿ ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನಕಪುರದ ಬೇಕುಪ್ಪೆಯಲ್ಲಿ ತಮ್ಮ ಮನೆ ದೇವರು ಕೆಂಕೇರಮ್ಮದೇವಿಗೆ ಪೂಜೆ ಸಲ್ಲಿಸಿದರು. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯದ ಜನರಿಗೆ ವಿಶೇಷ ವಸತಿ ಯೋಜನೆಯಡಿ ನಿವೇಶನ ಕಲ್ಪಿಸುವ ಹಕ್ಕುಪತ್ರವನ್ನು ಮುಖ್ಯಮಂತ್ರಿ ಇಂದು ವಿತರಿಸಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆಯನ್ನು ಸರ್ಕಾರ ಪರಿಗಣಿಸಿ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಇಂದು ಹೇಳಿದ್ದಾರೆ. ಮಾರಕ ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮತ್ತು ಕ್ಯಾನ್ಸರ್ ಗೆದ್ದವರನ್ನು ಬೆಂಬಲಿಸಲು ಬೆಂಗಳೂರಿನಲ್ಲಿ ಇಂದು ಆಯೋಜಿಸಲಾಗಿದ್ದ ಬೃಹತ್ ಮ್ಯಾರಥಾನ್ಗೆ ಶಾಸಕ ಡಾ ಶರಣ್ ಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. ಕ್ಯಾನ್ಸರ್ ಗೆದ್ದು ಬಂದವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಇಸ್ರೇಲ್ ಆಕ್ರಮಿತ ವೆಸ್ಟ್ ಬ್ಯಾಂಕ್ನಲ್ಲಿ ದುಷ್ಕರ್ಮಿಗಳು ಇಂದು ನಡೆಸಿದ ಸರಣಿ ಗುಂಡಿನ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಐವರು ಗಾಯಗೊಂಡಿದ್ದಾರೆ. ದಾಳಿಕೋರರ ಪೈಕಿ ಒಬ್ಬನನ್ನು ಹತ್ಯೆ ಮಾಡಲಾಗಿದ್ದು ಉಳಿದ ಶಂಕಿತರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಇಸ್ರೇಲ್ ಪೊಲೀಸರು ತಿಳಿಸಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು

0: ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇನ್ನೀಗ ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು.
3: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಈ ದಿನ ಭಾಗವಹಿಸ್ತಾ ಇದ್ದಾರೆ ಚೈತ್ರದ ಪ್ರೇಮಾಂಜಲಿ ಮೂಲಕ ಕೋಗಿಲೆ ಗಾನವನ್ನ ಕೇಳಿಸಿದವರು
4: ಭೂತಾಯಮ್ಮನ ಕೈಗೂ ಸಮ್ಮನ ಇದೇ ಮೊದಲು ಬರಿ ತೊದಲು ಕೇಳಿ ಹಾಡುವೆ.
3: ಮೇಘಮಾಲೆ ರಚಿಸಿ ಅನುರಾಗದ ಅಲೆಗಳನ್ನ ಸೃಷ್ಟಿಸಿ ಕನ್ನಡ ನಾಡೆಂಬ ತವರ ತೊಟ್ಟಿಲಿನಲ್ಲಿ ಧನ್ಯತೆ ಪಡೆದವರು.

ಇವರ ಮನಸ್ಸು ಮಲ್ಲಿಗೆಯೂ ಹೌದು, ಸಂದರ್ಭ ಬಂದಾಗ ನಾ ಪಂಟಾಕಣೋ ಅಂತ ಹೇಳಿದ್ದೂ ಹೌದು. ಚಲುವಿನ ಚಿತ್ತಾರ, ಸಿಂಹಾದ್ರಿಯ ಸಿಂಹ, ವೀರಪ್ಪ ನಾಯಕ, ಶಬ್ದವೇದಿ, ಸೂರ್ಯವಂಶಿ, ರವಿಮಾಮ, ಮೌರ್ಯ, ಒಂದ ಎರಡ, ಇವರು ಕೊಟ್ಟಿದ್ದು ಅಮೋಘ ಕೃತಿಗಳು. ತಮಿಳು ಚಿತ್ರರಂಗದಲ್ಲೂ ಜೈ ಅಂದವರು.

0: ಕಲಾ ಸಾಮ್ರಾಟ್, ಹೌದು ನಟ, ನಿರ್ದೇಶಕ, ನಿರ್ಮಾಪಕ, ರಚನಾಕಾರ ಎಸ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತುಂಬಾ ಖುಷಿ ಆಗ್ತಾ ಇದೆ ನೀವಿಲ್ಲಿ ಬಂದಿರೋದು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ತುಂಬಾ ಸಂತೋಷ. ಇಷ್ಟೊಂದು ಹೊಗಳಿದ್ದೀರಾ, ನಾನೊಂದು 5 ಕೆಜಿ ದಪ್ಪ ಆಗಿದ್ದೀನಿ.
0: ಆಕಾಶವಾಣಿಗೆ ಎಷ್ಟೊಂದು ಸರಿ ಬಂದಿದ್ದೀರಾ ಸರ್?
1: ಹೌದು.
0: ಜೊತೆ ಬೇರೆ ಬೇರೆ ಮಾಧ್ಯಮಗಳಿಗೆ, ಈಗಂತೂ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲಾ ಕಡೆನೂ ಪ್ರತಿಯೊಂದಕ್ಕೂ ಮಾತಾಡಿಸುವಂತಹ ಜನ ಕೂಡ ಹೆಚ್ಚು.
1: ಹೌದು.
0: ಆಕಾಶವಾಣಿಗೆ ಬಂದಾಗ ವಿಶೇಷವಾಗಿ ನಿಮಗೆ ಬರುವ ಭಾವ ಏನು ಸರ್?
1: ಆಕಾಶವಾಣಿ ಜೊತೆಯಲ್ಲಿ ನನಗೆ ಒಂದು ಅವಿನಾಭಾವ ಸಂಬಂಧ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ನಾವು ಆಕಾಶವಾಣಿ ಕೇಳ್ತಾನೆ ಬೆಳೆದವರು. ನಮ್ಮೂರಲ್ಲಿ ಭದ್ರಾವತಿ ಆಕಾಶವಾಣಿ, ಅಲ್ಲಿ ಚಿತ್ರಮಂಜರಿ, ಇವೆಲ್ಲ ಹಾಡುಗಳು, ಆಮೇಲೆ ವಿಶೇಷವಾದ ವಾರ್ತೆಗಳು ಇವೆಲ್ಲ ಕೇಳ್ಕೊಂಡು ಬೆಳೆದವರು. ಈಗಲೂ ಆಕಾಶವಾಣಿ ಅಂದಾಗ ನಮಗೆ ನನ್ನಲ್ಲಿ ಗೋಚರಿಸೋದೇನು ಅಂದರೆ ನಮ್ಮ ಊರು, ನನ್ನ ಮನೆ, ನನ್ನ ತಾಯಿ, ಹೀಗೆ ನಮಗೆ ನನ್ನದು ನನ್ನದು ಅನ್ನೋದು ಬರುತ್ತಲ್ಲ, ಹಾಗೆ ನನ್ನದು ಅನ್ನೋದು ಬರೋದೇ ಆಕಾಶವಾಣಿ ಜೊತೆಯಲ್ಲಿ.

0: ಎಸ್ ನಾರಾಯಣ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಅದು YES ಅನ್ನುವಂಥದ್ದು. ನಿಮ್ಮೆಲ್ಲ ಚಿತ್ರಗಳಿಗೂ ಕನ್ನಡಿಗರು ನಾವೆಲ್ಲ ಎಸ್ ಅಂತ ಹೇಳಿದ್ದೀವಿ ಸರ್. ಈ ನಿಮ್ಮ ಹೆಸರಲ್ಲಿ ಎಸ್ ಇದೆಯಲ್ಲ, ಅದು ಏನು ಸರ್? ಅದು
1: ನನಗೆ ನನ್ನ ತಂದೆ ಹೆಸರದು. ಚಿತ್ರರಂಗಕ್ಕೆ ಬಂದ ಮೇಲೆ ನನ್ನ ಕಾರ್ಯವೈಖರಿಯನ್ನು ನೋಡಿ ಅಥವಾ ನನ್ನ ಜೊತೇಲಿ ಪಳಗಿದವರೆಲ್ಲರೂ ಕೂಡ ಈ ಎಸ್ ಅನ್ನೋ ಇನಿಷಿಯಲ್ನ ನಿಮಗೆ ಭಾಳ ಸೂಕ್ತವಾಗೋ ಹಾಗೆ ಕರೆಕ್ಟಾಗಿ ಹಿಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಅಂತ. ಇನಿಷಿಯಲ್ ಯಾರು ಇಡಲ್ಲ, ಹೆಸರು ನಾಮಕರಣ ಮಾಡ್ತಾರೆ ಹೊರತು ಇನಿಷಿಯಲ್ ತಾನಾಗಿ ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಬಹುಶಃ ನನ್ನ ವೃತ್ತಿಗೆ ತುಂಬ ಅರ್ಥಪೂರ್ಣವಾದ ಇನಿಷಿಯಲ್ ಅದು ಅಂತ ನಾನು ಅನ್ಕೋತೀನಿ. ಎಸ್ ನಾರಾಯಣ್ ಅಂತಲೇ ಕರೀತಾರೆ ನನ್ನ, ನಾರಾಯಣ್ ಅಂತ ಯಾರು ಕರೆಯೋದೇ ಇಲ್ಲ.
0: ಹೌದು ಹೌದು, ಸಾಧಾರಣವಾಗಿ ಇನಿಷಿಯಲ್ ಬಿಟ್ಟು ಬಿಡ್ತಾರೆ ಯಾರನ್ನಾದ್ರೂ ಕರೆಯುವಾಗ.
1: ನನ್ನ ಜೊತೆ ಬಿಡೋದೇ ಇಲ್ಲ,
0: ನಿಮ್ಮ ಜೊತೆಗೆ ಅದು ಬರೀ ನಾರಾಯಣ್ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ, ಎಸ್ ನಾರಾಯಣ್ ಅಂದ್ರೆ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗುತ್ತೆ. ಎಸ್ ತಂದೆಯವ್ರ ಹೆಸರು ಏನು ಸರ್?
1: ಸುಬ್ರಹ್ಮಣ್ಯ.
0: ನೀವು ಯಾವಾಗ್ಲೂ ನಗ್ತಾ ಇರ್ತೀರಿ, ಒಂಥರ ಈ ನಿರ್ದೇಶಕರು ಅಂದ್ಬಿಟ್ರೆ ಏನೋ ಒಂಥರ ಸೀರಿಯಸ್ ಆಗಿರ್ತಾರೆ ಅವ್ರು ಹಿಂಗೆ ಅಂತ, ಬಟ್ ಒಂಥರ ಅದಕ್ಕೆ ಹೊರತಾಗಿ ನೀವು ಎಲ್ಲರ ಜೊತೆ ಸಂತೋಷವಾಗಿ ನಗ್ತಾ ಇರ್ತೀರಿ.

0: ಜೊತೆಗೆ ನಿಮ್ಮ ಹಣೆಯಲ್ಲಿ ಯಾವಾಗ್ಲೂ ಕುಂಕುಮ ಕೂಡ ನಗ್ತಾ ಇರುತ್ತೆ. ಕುಂಕುಮದ ಮತ್ತೆ ನಿಮ್ಮ ನಗುವಿನ ಬಾಂಧವ್ಯ ಏನ್ ಸರ್?
1: ಕುಂಕುಮ ನನಗೆ ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ಇಟ್ಟಿದ್ದದು. ಹೇಳೋರು ಮನುಷ್ಯನಿಗೆ ಎರಡು ಕಣ್ಣಿದೆ ಅಂದ್ಕೊಂಡಿರ್ತಾರೆ, ಆದ್ರೂ ಮೂರನೇ ಕಣ್ಣು ಒಂದಿದೆ, ಅದಕ್ಕೆ ನಾವು ನಿತ್ಯ ಶಾಂತಿ ಮಾಡಬೇಕು, ಜೊತೆಯಲ್ಲಿ ಲಕ್ಷ್ಮೀ ಆ ಕುಂಕುಮದಲ್ಲಿರ್ತಾಳೆ, ಹಾಗಾಗಿ ಕುಂಕುಮನ ನೀನು ಧರಿಸು, ಭಾಳ ಸುಂದರವಾಗಿ ಕಾಣ್ತೀಯ. ಆಮೇಲೆ ನಿನ್ನನ್ನು ಯಾರು ಬಂದು ಭೇಟಿ ಆಗ್ತಾರೆ, ನಿನ್ನ ಜೊತೇಲಿ ಯಾರು ಮಾತಾಡೋಕೆ ಕೂತ್ಕೋತಾರೆ, ಅವ್ರಿಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಆ ಕುಂಕುಮ. ಶುಭ ಶುಭ ಸೂಚನೆ ಅದು. ಹಾಗಾಗಿ ನನ್ನ ತಂದೆ ಕೊಟ್ಟಂಥ ಸಲಹೆ ನನ್ನ ಹಣೆ ಮೇಲೆ ಬಹುಶಃ ಇದು 50th ವರ್ಷ ಅಂತ ಕಾಣಿಸುತ್ತೆ. 50 ವರ್ಷದಿಂದಲೂ ಕುಂಕುಮ ಇದೆ ನನ್ನಲ್ಲಿ.
0: ದೇವರನ್ನು ನಂಬ್ತೀರಾ ಸರ್?
1: ತುಂಬ ನಂಬ್ತೀನಿ.

0: ಕಲಾ ಸಾಮ್ರಾಟ್ ಸ್ಥಾನದಲ್ಲಿ ನೀವಿವತ್ತು ರಾರಾಜಿಸ್ತಾ ಇದ್ದೀರಿ ಅಂತಂದ್ರೆ, ಇದರ ಹಿಂದೆ ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ, ನಿಮ್ಮ ಆಸಕ್ತಿಗಳು, ನಿಮ್ಮ ಒಂದು ತ್ಯಾಗಗಳು ಇದೆಲ್ಲ ಇರುತ್ತೆ. ನಿಮ್ಮ ಒಂದು ವೃತ್ತಿ ಜೀವನದ ಮೆಲುಕು ಹಾಕೋದಾದ್ರೆ
1: ಇವೆಲ್ಲ ನೀವೇನು ಹೇಳ್ತಾ ಇದ್ದೀರಿ ಕೇಳಕ್ಕೆ ಎಷ್ಟು ಹಿತವಾಗಿದೆ ನನಗೆ ಅಂದರೆ, ಈ ಅದ್ಭುತವಾದ ಯಾತ್ರೆ, ನನ್ನ ಬದುಕಿನ ಯಾತ್ರೆ ಏನಿದೆ, ಇದಕ್ಕೆ ಸಹಕಾರ ಕೊಟ್ಟಂಥ ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು, ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಬೇಕು. ಇಲ್ಲದೆ ಹೋದರೆ ಈ ಕೃತಿಗಳೆಲ್ಲ ಮೂಡಿ ಬರ್ತಾ ಇರಲಿಲ್ಲ, ನನಗೆ ಕಲಾ ಸಾಮ್ರಾಟ್ ಅನ್ನೋ ಬಿರುದು ಸಿಗ್ತಾ ಇರಲಿಲ್ಲ. ಬಹುಶಃ ಇಷ್ಟು ಮಟ್ಟಿಗೆ ನನ್ನನ್ನು ಜನ ಗುರುತಿಸೋದಕ್ಕೆ ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ತುಂಬ ಸಹಕಾರ ಮಾಡಿದ್ದಾರೆ. ಆಮೇಲೆ ನಾನು ಇವತ್ತು ಕೂತ್ಕೊಂಡು ನೆನೆಸ್ಕೊಂಡು ನೋಡುವಾಗ, ನನ್ನ ಊರು ಭದ್ರಾವತಿ, ತುಂಬ ಬಡತನದ ಕುಟುಂಬದಲ್ಲಿ ಹುಟ್ಟಿದವನು ನಾನು, ಬಹಳ ಸಾಧಾರಣವಾದಂಥ ಒಂದು ಕುಟುಂಬ. ನನ್ನ ಯೋಗ್ಯತೆಗೆ ಮೀರಿದ ಒಂದು ಸ್ಥಾನವನ್ನು ಈ ರಾಜ್ಯದ ಜನ ನನಗೆ ಕೊಟ್ಟಿದ್ದಾರೆ. ಈ ಶಾರದಾ ಮಾತೆ, ವಿದ್ಯಾಮಾತೆ ನನ್ನನ್ನು ಪೋಷಿಸಿ ಬೆಳೆಸಿದ್ದಾಳೆ ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ನಾನು ಎಷ್ಟು ಜನರಿಗೆ ಧನ್ಯವಾದ ಹೇಳಿದ್ರೂ ಕೂಡ ಕಡಿಮೆನೆ. ಎಲ್ಲವೂ ಅಚಾನಕ್ಕಾಗಿ ಆಗಿದ್ದು. ಚಿತ್ರರಂಗದ ನಂಟಾಗಲಿ, ಕಲೆಯ ನಂಟಾಗಲಿ ನಮ್ಮ ವಂಶದಲ್ಲಿ ಯಾರಿಗೂ ಇರಲಿಲ್ಲ. ಸಂಬಂಧವೇ ಇಲ್ಲದೆ ಇರತಕ್ಕಂಥ ಒಂದು ವೃತ್ತಿ, ನಾನು ಮಾಡ್ತಾ ಇರ್ತಕ್ಕಂಥ ವೃತ್ತಿ. ಏನೋ ನನಗೆ ಒಂದು 8ನೇ ವಯಸ್ಸಿನಲ್ಲೇ ಒಂದು ವೈರಾಗ್ಯ ಅನ್ನೋದು ಬಂದ್ಬಿಡ್ತು. ಭಾಳ ಚಿಕ್ಕ ವಯಸ್ಸಿನಲ್ಲಿ ನನಗೆ ಮನೆ ಬೇಡ ಅನಿಸೋದು, ಮನೆ ಬೇಡ, ನನ್ನ ಸಂಬಂಧಗಳು ಯಾರೂ ಬೇಡ, ನಾನೆಲ್ಲೋ ಒಂಟಿಯಾಗಿರಬೇಕು ಅನ್ನೋದು ಕಾಡ್ತಾ ಇತ್ತು ನನಗೆ. ಆ ಒಂಟಿತನ ನನ್ನನ್ನು ಬರೀ ಮನೆಯಿಂದ ಮಾತ್ರ ಅಲ್ಲ, ಊರಿಂದನೇ ದಬ್ಬಿಡ್ತು ಹೊರಗಡೆ. ಆ ರೀತಿ ದಬ್ಬಿಸ್ಕೊಂಡು ಹೊರಗಡೆ ಬಂದವನೇ ಚಿತ್ರರಂಗದಲ್ಲಿ ಬಿದ್ದೆ ಅಂದರೆ ಮಗುವಾಗಿ ಬಿದ್ದೆ ಇಲ್ಲಿ. ಬಹಳಷ್ಟು ಜನ ನನ್ನ ಕೈ ಹಿಡಿದು ಮೇಲೆತ್ತಿದ್ರು, ನನಗೆ ವೃತ್ತಿಯನ್ನು ಹೇಳಿಕೊಟ್ರು, ಕಲಿಸಿದ್ರು, ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅಚಾನಕ್ಕಾಗಿ ಬಂದೆ ಚಿತ್ರರಂಗಕ್ಕೆ. ನಾನು ಸುಮಾರು ಒಂದು 6ರಿಂದ 8 ವರ್ಷಗಳ ಕಾಲ ಪ್ರಯತ್ನ ಪಟ್ಟಿದ್ದೀನಿ, ಬಹಳ ಚಿಕ್ಕ ವಯಸ್ಸಲ್ಲೇ. ಆ 8 ವರ್ಷಗಳ ಆ ಪ್ರಯತ್ನದ ಅನುಭವ ಇದೆಲ್ಲ, ಅದು ಒಂದೊಂದು ಪುಟಗಳು ಕೂಡ ತುಂಬ ಸ್ವಾರಸ್ಯಕರವಾದ್ದು. ಹಾಗಾಗಿ ತುಂಬ ಕಷ್ಟಪಟ್ಟಿದ್ದೀನಿ. ಹೊಟ್ಟೆಗೆ ಅನ್ನ ಇಲ್ಲದೆ, ನೀರಿಲ್ಲದೆ, ಸ್ನಾನ ಇಲ್ಲದೆ, ಬಟ್ಟೆ ಇಲ್ಲದೆ, ನೀನು ಹೇಗಿದೆಯಾ ಅಂತ ಕೇಳೋಕ್ಕೊಬ್ಬ ವ್ಯಕ್ತಿ ಇಲ್ಲದೆ, ಕನಿಷ್ಠ ಒಬ್ಬ ಸ್ನೇಹಿತನೂ ಇಲ್ಲ, ಬಂಧು ಬಾಂಧವರು ಇಲ್ಲ, ಯಾರೂ ಇಲ್ಲ. ಒಂಟಿಯಾಗಿದ್ದರೆ ಬದುಕು ಹೇಗಿರುತ್ತೆ ಅನ್ನೋದು ನಾನು ಆಗಲೇ ಅನುಭವಿಸ್ತೇನೆ. ನಾನು ಇವೆಲ್ಲ ಕಂಡು ಇವತ್ತು ಕೋಟ್ಯಾಂತರ ಜನಗಳು ನನ್ನ ಬಂಧು ಬಾಂಧವರಾಗಿದ್ದಾರೆ ಕರ್ನಾಟಕದಲ್ಲಿ. ಅದು ದೊಡ್ಡ ಹೆಮ್ಮೆ, ದೊಡ್ಡ ಸಾಧನೆ ಅಂತ ನನಗನ್ನಿಸ್ತಾ ಇದೆ.

0: ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮಹಾ ನಟರನ್ನ ನೀವು ನಿರ್ದೇಶನ ಮಾಡಿರುವಂತಹ ಭಾಗ್ಯ ನಿಮ್ದು.
1: ಹೌದು,
0: ಒಬ್ಬ ಒಂದು ಯಂಗ್ ಡೈರೆಕ್ಟರ್ ಆಗಿ ಅಷ್ಟು ದೊಡ್ಡ ಕಲಾವಿದನನ್ನ ನಿರ್ದೇಶನ ಮಾಡುವಾಗ ಹೇಗೆ ಅನಿಸ್ತಿತ್ತು ಸರ್ ನಿಮಗೆ, ಮತ್ತೆ ಅವರು ಯಾವ ಥರ ತಗೊಳ್ತಿದ್ರು ಅದನ್ನು?
1: ನಿಜಕ್ಕೂ ಅದು ಆವತ್ತಿನ ಕ್ಷಣದಲ್ಲಿ ಅಂದರೆ 1992 ಆ ಕ್ಷಣ ಚೈತ್ರದ ಪ್ರೇಮಾಂಜಲಿ ಬಿಡುಗಡೆ ಆದಂಥ ಒಂದು ವರ್ಷ ಅದು. ಆವತ್ತಿನ ದಿನ ನಾನೊಬ್ಬ ನಿರ್ದೇಶಕ ಆಗ್ತೀನಿ ಅನ್ನೋ ಕನಸು ಕೂಡ ನನಗಿರಲಿಲ್ಲ. ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದೆ, ಅದು ದೊಡ್ಡ ಮಟ್ಟಿಗೆ ಯಶಸ್ವಿ ಆಗುತ್ತೆ, ನಾನು ನನ್ನನ್ನು ಗುರುತಿಸ್ಕೋತೀನಿ, ಜನ ನನ್ನನ್ನು ಗುರುತಿಸ್ತಾರೆ, ಇನ್ನೊಂದು ಸಿನಿಮಾ ಕೊಡ್ತಾರೆ ಅನ್ನೋ ನಂಬಿಕೆ ಎಲ್ಲ ನನಗೆ ಖಂಡಿತ ಇರಲಿಲ್ಲ. ಆ ಸಿನಿಮಾ ಬಿಡುಗಡೆ ಆದ ತಕ್ಷಣ ಅಣ್ಣವರು ಆ ಸಿನಿಮಾವನ್ನು ನೋಡಿ ನಿರ್ದೇಶಕನ ಕರೆಸಿ ಅಂತ ಅವರು ಹೇಳಿದಾಗ ನನ್ನ ಹುಡುಕಿದ್ದಾರೆ ಆ ಸಂಸ್ಥೆಯಿಂದ. ಸುಮಾರು 15-20 ದಿನಗಳ ಕಾಲ ಹುಡುಕಿದ್ದಾರೆ. ಅವತ್ತು ನಮಗೆ ಈ ಮೊಬೈಲ್ಗಳಾಗಲಿ ದೂರವಾಣಿ ಆಗಲಿ ಅವೆಲ್ಲ ಇರಲಿಲ್ಲ, ಯಾವ ಸಂಪರ್ಕಗಳು ಇರಲಿಲ್ಲ. ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಯಾರದೋ ಮುಖಾಂತರ ನಮಗೆ ಸಂದೇಶ ಬಂದು ತಲುಪಬೇಕೇ ಹೊರತು ಈಗಿನ ಸೌಲಭ್ಯಗಳು ಇರಲಿಲ್ಲ. ಈಗ 2 ಸೆಕೆಂಡಲ್ಲಿ ನಾವು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವತ್ತಿರಲಿಲ್ಲ. ಹಾಗಾಗಿ 20 ದಿನಗಳ ನಂತರ ಯಾರೋ ಒಬ್ಬರು ನಂಗೆ ಹೇಳಿದ್ರು, ಏ ಎಲ್ಲರೂ ಹುಡುಕೋದು ನಿಮ್ಮನ್ನ, ಯಾರು ಅಂದರೆ ಅವರು ಬಿ ಎನ್ ಗಂಗಾಧರ್ ಅವ್ರ ನಿರ್ಮಾಪಕರು, ಎಲ್ಲರೂ ಹುಡುಕೋದು ನಿಮ್ಮನ್ನ, ಸೂಪರ್ ಹಿಟ್ ಪಿಕ್ಚರ್ ಕೊಟ್ಬಿಟ್ಟು ಎಲ್ಲರಿಗೆ ಬಚ್ಚಿಕೊಂಡಿದ್ದೀರಾ ನೀವು, ಅಲ್ಲಿ ರಾಜ್ಕುಮಾರ್ ಕಂಪ್ನಿಯಲ್ಲಿ ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಅಂದರು. ನನಗೆ ಗಾಬರಿ ಆಯಿತು, ನನ್ನನ್ನು ಯಾಕೆ ಹುಡುಕ್ತಾರೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ನನಗೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಪರಿಚಯ ಮಾಡಿಸಿದ್ರು. ಅದಾದ ನಂತರ ಅವರು ನನ್ನ ಅಣ್ಣವ್ರ ಹತ್ರ ಕರ್ಕೊಂಡು ಹೋದಾಗ ನಾನು ನಿಜವಾಗ್ಲೂ ಆ ಕ್ಷಣ ನನ್ನ ಬದುಕಿನಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಅದ್ಭುತವಾದ ಕ್ಷಣ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಚಿಕ್ಕ ವಯಸ್ಸಿನಲ್ಲೂ ಅಣ್ಣವರ ಅಭಿಮಾನಿ, ನನ್ನ ಬಡತನದಲ್ಲೂ ಕೂಡ ಅವರ ಸಿನಿಮಾವನ್ನು ಮೊದಲನೇ ದಿನ ನೋಡ್ತಿದ್ದಂಥ ವ್ಯಕ್ತಿ ನಾನು. 60 ಪೈಸಾ ಟಿಕೆಟ್ ಆವತ್ತು ಗಾಂಧಿ ಕ್ಲಾಸು. ಆ 60 ಪೈಸಾ ಕೂಡಿಡೋದಕ್ಕೆ ನಾನು 1.5 ತಿಂಗಳು ಕಷ್ಟಪಡ್ತಿದ್ದೆ. ಬಟ್ಟೆ ಹರ್ಕೊಂಡು ಕನಿಷ್ಠ 2 ಶರ್ಟ್ ಹರಿದು ಹೋಗೋದು ಇವ್ರ ಸಿನಿಮಾ ನೋಡಬೇಕು ಅಂತ. ಆ ಥರ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಅಣ್ಣವನ್ನು ಭೇಟಿ ಹಾಕಿ ಹೋಗ್ತಾ ಇದ್ದೀನಿ ಅಂದಾಗ ತುಂಬ ಪುಳಕಿತ ಅದು. ನಿಜಕ್ಕೂ ನನಗೊಂದು ಆಸೆ ಇತ್ತು, ಚಿತ್ರರಂಗಕ್ಕೆ ಬಂದಾಗ ನಾನು ಸಹ ನಿರ್ದೇಶಕನಾಗಿ ನನ್ನ ಗುರುಗಳಾದ ಭಾರ್ಗವ ಅವ್ರ ಹತ್ರ 1-5 ವರ್ಷ ಕೆಲಸ ಮಾಡಿದಾಗ ನನಗೊಂದು ಆಸೆ ಇತ್ತು, ಯಾವತ್ತಾರು ಒಂದಿನ ಅಣ್ಣವರು ಸಿಕ್ಕಿದಾಗ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ. ಅಷ್ಟೇ ನನಗಿದ್ದ ಆಸೆ. ಇವತ್ತು ಅವರೇ ಹೇಳ್ಕಳ್ಸಿದ್ದಾರೆ ಹೇಗಾದರೂ ಒಂದು ಫೋಟೋ ತೆಗೆಸ್ಕೋಬೇಕಲ್ಲ ಅಂಥೇಳಿ ತುಂಬ ಆಸೆಪಟ್ಟೆ. ಬಟ್ ಅವರನ್ನು ನಾನು ನೋಡ್ತಿದ್ದಾಗೆ ನನಗೆಲ್ಲವೂ ಮರೆತು ಹೋಯಿತು. ಯಾಕೆಂದರೆ ನಾನು ನೋಡ್ತಿದ್ದ ಹಾಗೇನೆ ಬಂದು ನನ್ನ ಗಟ್ಟಿಯಾಗಿ ಅಪ್ಕೊಂಬಿಟ್ರು ಅವರು. ಅಣ್ಣವರನ್ನು ನಾವೆಲ್ಲೋ ಪೋಸ್ಟಲ್ಲಿ ನೋಡ್ತಾ ಇದ್ವಿ, ತೆರೆ ಮೇಲೆ ನೋಡ್ತಾ ಇದ್ವಿ. ನೇರವಾಗಿ ಅಂಥ ಒಂದು ದೈವಾಂಶ ಸಂಭೂತರು ನನ್ನನ್ನು ಬಿಗಿದಪ್ಕೊಂಡಿದ್ದಾರೆ ಅಂದರೆ ನನಗದು ಅದು ತುಂಬ ರೋಮಾಂಚನ ಕೊಟ್ಟಂಥ ಕ್ಷಣ ಅದು. ತುಂಬ ಅಂದರೆ ತುಂಬ ಹೊಗಳಿ ಅವ್ರು ಹೇಳಿದ್ರು. ಭಾಳ ಭಾಳ ವರ್ಷಗಳ ನಂತರ ಸಿನಿಮಾ ನೋಡುವಾಗ ನನಗೊಬ್ಬ ನಿರ್ದೇಶಕ ಕಂಡರು ಸಿನಿಮಾದಲ್ಲಿ ಅಂತ ಹೇಳಿದ ಮಾತು, ಆ ಮಾತು ನನಗೆ ಯಾವುದೇ ಪ್ರಶಸ್ತಿಗಿಂತ ದೊಡ್ಡದು. ಸಿನಿಮಾ ಮಾಡೋದಕ್ಕೆ ಆ ಕ್ಷಣ ಅವಕಾಶ ಕೊಟ್ಟರು. ನಮ್ಮ ಮನೇಲಿ 4 ಜನ ಹೀರೋಗಳಿದ್ದೀವಿ, ನೀವು ಯಾರು ಕಥೆ ಮಾಡ್ಕೊಂಬರ್ತೀರಾ, ಬನ್ನಿ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಎಂತ ಒಳ್ಳೆ ಅವಕಾಶ, ಎಂತ ಒಳ್ಳೆ ಆಹ್ವಾನ ಅದು, ತುಂಬಾ ದೊಡ್ಡ ಆಹ್ವಾನ. ಅಲ್ಲಿ ಹೋಗಿ ಒಬ್ಬ ಹೊಸ ನಿರ್ದೇಶಕರು ಹೊರಗಿನಿಂದ ನಿರ್ದೇಶಕರು ಅಲ್ಲಿ ಹೋಗಿ ಕೆಲಸ ಮಾಡೋದು ಅಪರೂಪ ಇತ್ತು. ನಾವು ಅದನ್ನು ಕೋಟೆ ಅಂತ ಕರಿತಿದ್ವಿ, ಕೋಟೆ ಒಳಗೆ ಹೋಗೋದು ಹೇಗೆ ಅಂತ. ಕೋಟೆನೇ ಬಾಗಿಲು ತೆಗೆದು ಒಳಗಡೆ ಕರೆದು ನನಗೆ ಅವಕಾಶ ಕೊಟ್ಟಿದ್ದು ಅವಿಸ್ಮರಣೀಯ ಕ್ಷಣ ಅದು ನನಗದು. ನನಗೆ ಮಾತು ಬರಲಿಲ್ಲ ಮೊದಲನೇ ದಿನ, ನನಗೇನೂ ಮಾತು ಬರ್ತಾ ಇಲ್ಲ. ಬೆವರು ಅವರು ಅದನ್ನು ಅರ್ಥ ಮಾಡಿಕೊಂಡ್ರು. ಅವರು ಒಂದು ಒಳ್ಳೆ ಟೆಕ್ನಿಕ್ ಉಪಯೋಗಿಸಿದ್ರು, ನನ್ನನ್ನು ಪಳಗಿಸಿದ್ರು. ಅಂದರೆ ನನ್ನನ್ನು ನಿರ್ದೇಶಕ ಅಥವಾ ತುಂಬ ಚಿಕ್ಕ ಹುಡುಗ ಇವೆಲ್ಲ ಪಕ್ಕಕ್ಕಿಟ್ಟು ಒಬ್ಬ ಸ್ನೇಹಿತನಾಗಿ ನನ್ನ ಜೊತೇಲಿ ಪಳಗೋಕ್ಕೆ ಶುರು ಮಾಡಿದ್ರು. ಪಳಗಿಸಿ ನನ್ನಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಿದ್ರು. ಅದಾದ ನಂತರ ಅವರು ಸಿನಿಮಾ ಕೆಲಸ ಮಾಡೋಕ್ಕೆ ಹೋದಾಗ ನನಗೊಂದು ಸ್ವಲ್ಪ, ನಾನು ನಿರ್ದೇಶಕ, ನನ್ನ ಎದುರುಗಡೆ ಇರ್ತಕ್ಕಂಥ ಅಣ್ಣವರು ಕಲಾವಿದರು ಅನ್ನೋದು ಬಂತು. ಹಾಗಾಗಿ ಅವರು ಒಬ್ಬ ಕಲಾವಿದರಾಗಿ ನನ್ನ ಹತ್ರ ಇದ್ದರೆ ಹೊರತು, ನನ್ನ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ರೆ ಹೊರತು, ಅವರು ರಾಜ್ಕುಮಾರ್ ಅನ್ನೋ ಆ ಒಂದು ದೊಡ್ಡ ಹೆಸರನ್ನ ಇಟ್ಕೊಂಡು

0: ಆಮೇಲೆ ಪುನೀತ್, ರಾಘವೇಂದ್ರ, ಶಿವಣ್ಣ ಎಲ್ಲರ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ರಿ, ಮತ್ತೆ ಈ ಇಡೀ ಸಿಂಗೀತಂ ಶ್ರೀನಿವಾಸರಾವ್ ಬಿಟ್ರೆ ಮತ್ತೆ ನೀವೊಬ್ಬರೇ ಎಲ್ಲರನ್ನು ಡೈರೆಕ್ಟ್ ಮಾಡಿರೋದು ಅಂತ ಕೂಡ ಎಲ್ಲರೂ ಹೇಳ್ತಾರೆ.
1: ನನಗೆ ಅದೊಂದು ಅಂದ್ರೆ ಒಲಿದು ಬಂದ ಭಾಗ್ಯ ಅಂತ ನೋಡಿ. ಅಣ್ಣವ್ರ ಜೊತೆ ಶಿವಣ್ಣ, ರಾಘಣ್ಣ, ಅಪ್ಪು, ವಿಜಯ ರಾಘವೇಂದ್ರ, ಮುರಳಿ, ರಾಮ್ಕುಮಾರ್, ಆಮೇಲೆ ರಾಘಣ್ಣವ್ರ ಮಗ ಇವತ್ತೇನದು ನಾಯಕ ನಟರಾಗಿದ್ದಾರೆ, ಅವರನ್ನು ಕೂಡ ಚಿಕ್ಕ ಮಗುವಾಗಿದ್ದಂಗೆ ಮೇಕಪ್ ಹಾಕ್ಸಿದ್ದು ನಾನೇ ಅನುರಾಗದ ಅಲೆಗಳಲ್ಲಿ. ನನಗೆ ಇಷ್ಟೊಂದು ಅವಕಾಶಗಳು ಭಗವಂತ ಕಲ್ಪಿಸ್ಕೊಟ್ಟ, ಹೆಮ್ಮೆ ಆಗುತ್ತೆ ನನಗೆ ಆ ವಿಚಾರದಲ್ಲಿ.
0: ಮಕ್ಕಳ ಜೊತೆ ಕೆಲಸ ಮಾಡುವಾಗ ಹೇಗಿತ್ತು ಸರ್, ಅಣ್ಣವರ ಮಕ್ಕಳ ಜೊತೆಗೆ?
1: ನೀವು ಅವರಲ್ಲಿ ವ್ಯತ್ಯಾಸ ಕಾಣೋಕೆ ಆಗೋಲ್ಲ, ಯಾಕೆಂದ್ರೆ ಅಷ್ಟೇ ಶ್ರದ್ಧೆ, ಅಷ್ಟೇ ಭಕ್ತಿ, ಆಮೇಲೆ ಅಷ್ಟೇ ಸರಳತೆ ಮಕ್ಕಳಲ್ಲೂ ಇದೆ. ಇವ್ರು ಎಷ್ಟು ಚೆನ್ನಾಗಿ ಆ ವೃತ್ತಿಯ ಕಮಿಟ್ಮೆಂಟ್ ಅವ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೆಕ್ನಿಷಿಯನ್ಗೆ ಗೌರವ ಕೊಡೋದಾಗಲಿ, ಸಹಕಲಾವಿದರ ಜೊತೆಲಿ ಅವ್ರು ಪಳಗೋ ರೀತಿಯಾಗಲಿ, ಆಮೇಲೆ ವೃತ್ತಿಗೆ ಅವ್ರು ಕೊಡ್ತಕ್ಕಂಥ ಒಂದು ಗೌರವ, ಇವೆಲ್ಲವೂ ಕೂಡ ತಂದೆಯ ಬಳುವಳಿ. ಅದು

0: ಎಲ್ಲಾ ನಟ ನಟಿಯರನ್ನ ನೀವು ಡೈರೆಕ್ಟ್ ಮಾಡಿದಿರಿ, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಶ್, ರವಿಚಂದ್ರನ್, ಗಣೇಶ್, ವಿನೋದ್ ರಾಜ್, ದುನಿಯಾ ವಿಜಿ, ಶ್ರೀನಗರ ಕಿಟ್ಟಿ, ಹಿಂಗೆ ಶಶಿಕುಮಾರ್, ರಮೇಶ್ ಹೇಳ್ತಾ ಹೋದ್ರೆ ಬಹುಶಃ ಯಾರನ್ನು ನೀವು ನಿಮ್ ಡೈರೆಕ್ಟ್ ಸುದೀಪ್ ಯಾರು ಅಂದ್ರೆ ಬಹುಶಃ ನೀವು ಬರೀ ರಾಜ್ಕುಮಾರ್ ಅವರ ಕುಟುಂಬವನ್ನ ಅಲ್ಲಿ ನಾನು ನಿರ್ದೇಶನ ಮಾಡಿದೆ ಅಂತಲ್ಲ, ಈ ಒಂದು ವಾಸ್ಟ್ ಅವಕಾಶ ಒಬ್ಬ ನಿರ್ದೇಶಕನಿಗೆ ಸಿಗೋದು ತುಂಬಾ ಕಷ್ಟ ಅಲ್ವಾ ಸರ್?
1: ನನಗೆ ಆಗಿನ ಕಾಲಕ್ಕೆ ಅದೊಂದು ಅದ್ಭುತವಾದಂತ ಸಂದರ್ಭಗಳವೆಲ್ಲ.
0: ಒಂದೊಂದು ಕೆಲವೊಮ್ಮೆ ಒಂದೊಂದು ಗುಂಪು ಇರುತ್ತೆ, ಇದಿಷ್ಟೇಪ್ಪ, ಇದು ಈ ಟೀಮಲ್ಲಿ ಇವರೇ ಸರಿ, ಇದು ಹಿಂಗೆ ಸರಿ ಅಂತ. ನೀವು ಇರ್ರೆಸ್ಪೆಕ್ಟಿವ್ ಆಫ್ ಆಸ್ ಅ ಡೈರೆಕ್ಟರ್ ಎಲ್ಲರ ಜೊತೆಗೂ ನೀವು ಕೆಲಸ ಮಾಡಿದಿರಿ.
1: ನನಗೆ ಯಾವುದೇ ಗುಂಪು ಅದೆಲ್ಲ ಇರಲೇ ಇಲ್ಲ. ಎಸ್ ನಾರಾಯಣ್ ಒಬ್ಬ ಒಳ್ಳೆ ಡೈರೆಕ್ಟರ್ ಇಷ್ಟೇ ಇದ್ದಿದ್ದು, ನಾನು ಆ ಸೀಲ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲರೂ ಪ್ರೀತಿಸ್ತಾ ಇದ್ದೆ, ಎಲ್ಲರೂ ನನ್ನ ತುಂಬ ಗೌರವ ಕೊಡೋರು. ನನಗೆ ಗೊತ್ತಿಲ್ಲದೆ ನನಗೆ ಗೌರವ ಸಿಗ್ತಾ ಇತ್ತು. ಹಾಗಾಗಿ ಎಲ್ರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ನನ್ನ ಎಲ್ಲೇ ಕೂಡ ಯಾವುದೇ ಒಂದು ಕೆಲಸದಲ್ಲೂ ಕೂಡ ನನ್ನ ಶಿಸ್ತಿಗೆ ಭಂಗ ಬರುವಾಗಿ ಯಾರೂ ನಡ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ.
0: ಒಬ್ಬ ನಟನ ಕ್ಯಾರೆಕ್ಟರಿಸ್ಟಿಕ್ ಅಂತ ಏನಾದರೂ ಇದೆಯಾ? ಇಷ್ಟು ಜನರನ್ನ ನೀವು ನೋಡ್ತಿರೋದ್ರಿಂದ, ವರ್ಸಟೈಲ್ ಆಕ್ಟರ್ಸ್ನ ನೀವು ನೋಡಿರೋದ್ರಿಂದ, ಕಿರಿಯರನ್ನು ನೀವು ನೋಡಿರೋದ್ರಿಂದ ಕೇಳ್ತೀನಿ, ಒಬ್ಬ ನಟ ಇವನೊಬ್ಬ ಕಲಾವಿದ ಅಂದಾಗ ಕ್ಯಾನ್ ವಿ ಡಿಫೈನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್?
1: ಇಲ್ಲ, ನಾವಿಲ್ಲಿ ಒಬ್ಬ ನಿರ್ದೇಶಕನಾಗಿ ನಾವು ಕಲಾವಿದರನ್ನ ನೋಡೋಕ್ಕಿಂತಲೂ ಹೆಚ್ಚಿಗೆ ಆ ಕಲಾವಿದ ಮಾಡ್ತಕ್ಕಂಥ ಪಾತ್ರವಾಗಿ ನೋಡ್ತಾ ಕೂತಿರ್ತೀವಿ. ಅತಿ ಹೆಚ್ಚು ಸಮಯ ಆ ಪಾತ್ರದ

0: ಜೊತೆಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನಮ್ಗೆ ಅವ್ರ ವ್ಯಕ್ತಿತ್ವ ಕಾಣೋದು ತುಂಬ ಅಪರೂಪ. ಮೇಕಪ್ ಹಾಕೋತಿದ್ದಾಗ ಅವ್ರು ನಮ್ಮ ಕಲಾವಿದ್ರು ಹಾಗೋಗ್ತಾರೆ, ಸಂಜೆ ಮೇಕಪ್ ತೆಗೆದಿದ್ದಾಗ ಹೊರಟೋಗ್ತಾರೆ. ಹಾಗಾಗಿ ಬೇರೆ ಇನ್ನೊಂದು ಕೋನದಿಂದ ಅವ್ರನ್ನ ನಾನು ನೋಡೋಕ್ಕಾಗಲೇ ಇಲ್ಲ. ಬಟ್ ಕಲಾವಿದರಾಗಿ ನನಗೆ ಎಲ್ಲರೂ ಕೂಡ ನನಗೆ ನಾನು ವೈಯಕ್ತಿಕವಾಗಿ ಪ್ರಶಂಸಿಸ್ತೀನಿ. ಈಗ ಶಿವಣ್ಣ ಅವರಾಗ್ಬೋದು, ಶಿವಣ್ಣ ಅವ್ರಿಗೊಂದು ಪಾತ್ರ, ನನಗೆ ಎರಡು ಥರದ ಪಾತ್ರ. ಅವರಿಗೆ ಗಲಾಟೆ ಹೇಳಿ ಅಂದ್ರಲ್ಲಿ ಕಾಮಿಡಿ ಹ್ಯೂಮರ್, ಶಿವರಾಜ್ ಕುಮಾರ್ ಆ್ಯಕ್ಷನ್ ಹೀರೋ, ಹ್ಯೂಮರ್ ಹೇಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಭಾಳ ಜನರಿಗೆ ಮೂಡಿತ್ತು. ಬಟ್ ಅವ್ರು ಎಲ್ಲ ಪಾತ್ರಗಳನ್ನು ಮಾಡ್ತಾರೆ, ನಾವು ಪ್ರಯೋಗ ಮಾಡೋಕ್ಕೆ ಸಿದ್ಧರಿರಲ್ಲ. ನಾವು ಹೆದರ್ಕೊಂಡು ಹೋಗ್ತಾ ಇರ್ತೀವಿ, ಹೆದರ್ಬಿಡ್ತೀವಿ ನಾವು. ಏ ಬೇಡಪ್ಪ ಈ ಕ್ಯಾರೆಕ್ಟ್ ಅವ್ರಿಗೆ ಸೂಟ್ ಆಗಲ್ಲ ಅಂತ, ಕಲಾವಿದನಿಗೆ ಪಾತ್ರ ಸೂಟ್ ಆಗಲ್ಲ ಅಂತ ಹೇಳೋದೇ ದೊಡ್ಡ ಅಪರಾಧ ಅದು. ಒಬ್ಬ ಕಲಾವಿದ ವರ್ಸಟೈಲ್ ಆರ್ಟಿಸ್ಟ್ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ, ಅವನ ಒಳಗಡೆ ಏನೇನಿದೆ ಅಂತ ನಾನು ತಿಳ್ಕೊಂಡಾಗ ಮಾತ್ರ, ಅವನ ಒಳಗಡೆ ಏನೇನಿದೆ ಅಂತ ಅವನು ಅನಾವರಣ ಮಾಡಿದಾಗ ಮಾತ್ರ ಅವನು ವರ್ಸಟೈಲ್ ಆರ್ಟಿಸ್ಟ್ ಆಗ್ತಾನೆ. ಫಾರ್ ಎಕ್ಸಾಂಪಲ್, ಈಗ ಅಣ್ಣವರಿಗೆ ನೀವು ಯಾವುದೇ ಪಾತ್ರ ಕೊಟ್ಟರು ಕೂಡ ಏ ಇವ್ರು ಇದಕ್ಕೆ ಹೊಂದೋದಿಲ್ಲಪ್ಪ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಕೆಲವರಿಗೆ ಕೆಲವು ಪಾತ್ರಗಳು ಸೀಮಿತ ಆಗಿರ್ತಾವೆ ಅಷ್ಟೇ. ಫಾರ್ ಎಕ್ಸಾಂಪಲ್, ವಿಷ್ಣುವರ್ಧನ್ ಅವರು, ಎಲ್ರಿಗೂ ಗೊತ್ತಿರೋ ಹಾಗೆ ಅವರ ವೃತ್ತಿ ಬದುಕಿಗೆ ಹೊಸ ಇಮೇಜ್ ಸಿಕ್ಕಿದೆ ವೀರಪ್ಪ ನಾಯಕ ಸಿನಿಮಾದಿಂದ ಈಚೆಗೆ. ಯಾಕಂದ್ರೆ ಅವರು ಪಂಚೆ ಉಡ್ತಿರ್ಲಿಲ್ಲ, ತಮಗೆ ಗೊತ್ತಿಲ್ಲ. ಪಂಚೆ ಉಡೋ ಕ್ಯಾರೆಕ್ಟರ್ ಅಂದ್ರೆ ಅವ್ರಿಗೆ ಬೇಜಾರು ಮಾಡ್ಕೊಂಡ್ಬಿಡೋರು. ಪಂಚೆ ಉಡೋಕೆ ಇಷ್ಟ ಇರ್ತಿರ್ಲಿಲ್ಲ ಅವ್ರಿಗೆ. ಅವ್ರಿಗೆ ಒಳ್ಳೆ ಟ್ರಿಮ್ ಆಗಿ ಸೂಟ್ ಹಾಕ್ಕೊಳ್ಬೇಕು, ಒಳ್ಳೊಳ್ಳೆ ಡ್ರೆಸ್ಗಳು ಹಾಕ್ಕೋಬೇಕು, ತುಂಬ ಗ್ಲಾಮರಾಗಿ ಕಾಣಬೇಕು. ಆ ಥರ ಅವರು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ರು. ಪಂಚೆ ಉಡಿಸ್ತಾನೂ ಇರಲಿಲ್ಲ ಕೆಲವರು, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ. ವೀರಪ್ಪ ನಾಯಕದಲ್ಲಿ ನಾನು ಪರ್ಟಿಕ್ಯುಲರಾಗಿ ಅವರಿಗೆ ಪಂಚೆ ಉಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ ಯಾಕೆ ನಾನು ಪಂಚೆ ಉಡಬೇಕು ಅಂತ ಕೇಳಿದ್ರು. ನಾನು ಹೇಳಿದ್ ನಮ್ಮ ಸೊಗಡು ಇದು, ಅಲ್ಲಿಯ ಸೊಗಡು, ಆ ಭಾಷೆಯ ಮತ್ತು ಆ
1: ಕಥೆಯ
0: ಆ ಮಣ್ಣಿನ ಸೊಗಡು. ನೀವು ಪಂಚೆ ಉಟ್ಟರೆ ಮಾತ್ರ ವೀರಪ್ಪ ನಾಯಕ ಕಾಣ್ತಾನೆ, ಇಲ್ಲಾಂದರೆ ವಿಷ್ಣುವರ್ಧನ್ ಕಾಣ್ತಾನೆ. ನನಗೆ ವೀರಪ್ಪ ನಾಯಕ ಬೇಕು ಅಂತ ನಾನು ಒತ್ತಾಯ ಮಾಡಿದೆ. ಪಂಚೆ ಉಟ್ಟರು, ಪಂಚೆ ಉಟ್ಟ ನಂತರ ಅವ್ರಿಗೆ ಸಿಕ್ಕ ಪಾತ್ರಗಳೆಲ್ಲ ನೋಡಿ, ಒಂದು ಜಮೀನ್ದಾರ್ ಆಗ್ಬೋದು, ಸಿಂಹಾದ್ರಿ ಸಿಂಹ ಆಗ್ಬೋದು, ಯಜಮಾನ ಆಗ್ಬೋದು, ಸೂರಪ್ಪ ಆಗ್ಬೋದು, ಎಲ್ಲವೂ ಕೂಡ ಇತಿಹಾಸ ನಿರ್ಮಾಣ ಮಾಡಿದಂಥ ಸಿನಿಮಾಗಳು. ಹೊಸ ಒಂದು ರೂಪದಲ್ಲಿ ಅವರು ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಥರದ ಪಾತ್ರಗಳೆಲ್ಲ ಮಾಡಬಲ್ಲೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗೋದು ನಾನು ಈ ಥರ ಕ್ಯಾರೆಕ್ಟರ್ಗಳು ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ.

ನಾವೇ ಚೌಕಟ್ಟು ಹಾಕಿರ್ತೀವಿ, ಆದರೆ ಚೌಕಟ್ಟು ಕಲಾವಿದನಿಗೆ ಇರೋದೇ ಇಲ್ಲ. ನಾವು ಅವ್ರಿಗೆ ಅವಕಾಶ ಕೊಡಬೇಕು. ನನ್ನ ಮಟ್ಟಿಗೆ ಸುದೀಪ್ ಅವರಿದ್ದಾರೆ ನಮ್ಮಲ್ಲಿ, ಈಗಿನ ಜನ್ರೇಷನ್ನಲ್ಲಿ ಅದ್ಭುತವಾದ ಕಲಾವಿದ ಸುದೀಪ್. ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಹತ್ತಿರ ಹೋಗುವಂಥ ಒಂದು ಪಾತ್ರನೂ ಇನ್ನೂವರೆಗೂ ಸಿಕ್ಕಿಲ್ಲ ನನ್ನ ಮಟ್ಟಿಗೆ, ನಾನು ನೋಡಿರೋ ಸಿನಿಮಾಗಳಲ್ಲಿ. ಅಂಥ ಅದ್ಭುತವಾದ ಕಲಾವಿದರು ಅವರು. ವಿಶೇಷವಾದ ಪಾತ್ರಗಳನ್ನು ಅವರಿಂದ ಮಾಡಿಸ್ಬೋದು ನಾವು, ಅವರು ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಸಿನಿಮಾಗಳು ನಾವು ಮಾಡ್ತೀವಿ

0: ಬರುತ್ತೆ ಹೋಗುತ್ತೆ. ಕೆಲವು ಸಿನಿಮಾಗಳು ದಾಖಲೆಯಾಗಿ ಉಳ್ಕೊಂಬಿಡುತ್ತೆ, ಇತಿಹಾಸ ನಿರ್ಮಾಣ ಮಾಡುತ್ತೆ. ಉದಾಹರಣೆಗೊಂದು ಮಯೂರ ತಗೊಳ್ಳಿ, ಬಂಗಾರದ ಮನುಷ್ಯ ತಗೊಳ್ಳಿ, ಬಬ್ರು ವಾಹನ ತಗೊಳ್ಳಿ, ಭಕ್ತ ಕುಂಬಾರ ತಗೊಳ್ಳಿ, ಇವೆಲ್ಲವೂ ಕೂಡ ಇತಿಹಾಸದಲ್ಲಿ ಉಳ್ಕೊಳ್ಳೋಂಥ ಸಿನಿಮಾಗಳು. ಅಣ್ಣವರು ಭಾಳ ಸಿನಿಮಾಗಳು ಮಾಡಿದ್ದಾರೆ. ಕೆಲವು ಸಿನಿಮಾಗಳನ್ನು ನಾವು ಗುರುತಿಸಿ ಹೇಳ್ತಾ ಇರ್ತೀವಿ. ಹಾಗಾಗಿ ನಮ್ಮ ಕಲಾವಿದರುಗಳು ಕೆಲವು ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಿದಾಗ ಮುಂದಿನ ಪೀಳಿಗೆಗೆ ಈ ಸಿನಿಮಾಗಳು ಮಾದರಿಯಾಗಿ ಉಳ್ಕೊಂಡ್ಬಿಡುತ್ತೆ. ಅವರನ್ನು ಅಂಥ ಪ್ರಯೋಗಕ್ಕೆ ನಾವುಗಳು ಬಳಸ್ಕೊಳಕ್ಕೆ ಹೆದರ್ಕೋತೀವಿ. ಕೆಲವರು ಹೋಗಿ ನೇರವಾಗಿ ನೋಡಿ ಸರ್, ಈ ಥರ ಪಾತ್ರ ನಿಮಗೆ ಬರ್ದೀನಿ, ನೀವು ಮಾಡಿ ಸರ್ ಅಂದರೆ ಸ್ಫೂರ್ತಿ ಅವ್ರಿಗೆ ಸಿಗುತ್ತೆ, ಮಾಡ್ತಾರೆ ಅವರು.
1: ಹೌದು, ಒಂದೇನು ಮಾಡ್ತಾರೆ ಸರ್, ಡೈರೆಕ್ಟರ್ ಅಂತ ಅಂದಾಗ ಎಲ್ಲವನ್ನೂ ಸಾಧಾರಣವಾಗಿ ಡೈರೆಕ್ಟರ್ ತಲೆಗೆ ಕಟ್ಟೋದು. ಅವನು ಸಂಗೀತ ಮಾಡೋನು ಇರ್ಬೋದು, ಅಥವಾ ಒಬ್ಬ ತಂತ್ರಜ್ಞ ಇರ್ಬೋದು, ನಟ ನಟಿಯರ ಆಯ್ಕೆ ಇರಬಹುದು, ಒಂದು ಕಥೆ ಇರ್ಬೋದು, ನಮ್ಗೆ ಗೊತ್ತಿಲ್ಲಪ್ಪ ಡೈರೆಕ್ಟರ್ ಹೇಳ್ದಂಗೆ ನಾವು ಕೇಳಬೇಕು, ಯಾಕ್ರಿ ಈ ಥರ ಹಾಡಾಯ್ತು, ಇಲ್ಲೆಲ್ಲ ಹಾಡೇನೋ ಹಿಂಗಾಯ್ತು, ಇಲ್ಲ ಇಲ್ಲ ಅದು ಡೈರೆಕ್ಟರ್ಗೆ ಹೇಳಿದ್ರು ಅದಕ್ಕೆ ನಾವು ಹಂಗೆ ಮಾಡಿದ್ವಿ. ಹೀಗೆ ಅವರೇ ಕ್ಯಾಪ್ಟನ್ ಆಫ್ ದ ಶಿಪ್, ಹಾಗಾಗಿ ಡೈರೆಕ್ಟರೇ ಎಲ್ಲ ಅಂತ ಹೇಳೋದನ್ನ ನಾವು ಕೇಳ್ತೀವಿ. ನಿಜವಾಗಿ ಕಥೆ, ಪಾತ್ರಗಳ ಆಯ್ಕೆ, ಸಂಗೀತ ಎಲ್ಲ ವಿಭಾಗಗಳು ಡೈರೆಕ್ಟರ್ ಅಷ್ಟು ಪೂರ್ಣ ಸ್ವತಂತ್ರರು, ಮತ್ತೆ ಸಂಪೂರ್ಣ ಸಿನಿಮಾಗೆ ಡೈರೆಕ್ಟರೇ ಜವಾಬ್ದಾರರ ಸರ್?
0: ಖಂಡಿತವಾಗ್ಲೂ ಅವರೇ ಜವಾಬ್ದಾರರು, ಎಲ್ಲ ನಿರ್ಣಯಗಳನ್ನು ಅವರೇ ತಗೋತಾ ಇದ್ರು ಒಂದು ಕಾಲದಲ್ಲಿ. ಈಗ ಅವೆಲ್ಲ ಇಲ್ಲ, ಈಗಿಲ್ಲ, ಮೊದಲಿತ್ತು. ಅಂದರೆ ನಾವೆಲ್ಲ ಮಾಡುವಾಗೆಲ್ಲ ನಮ್ಮ ಹಿಂದಿನ ನಿರ್ದೇಶಕರುಗಳು ಇವರೆಲ್ಲ ಕೂಡ ಅದನ್ನೇ ಮಾಡ್ತಿದ್ರು. ಈಗ ಆ ರೀತಿಯಲ್ಲಿ ಈಗೆಲ್ಲ ಏನಾಗಿದೆ ಅಂದರೆ, ಈಗ ಒಂದು ಟೀಮ್ ಬರ್ತಾರೆ, ಆ ಟೀಮ್ ಅಂದಾಗ ತಂಡ, ಅವರೇ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಅವರೇ ನಿರ್ಣಯಗಳು ತಗೊಳ್ತಾರೆ. ಈಗಿನ ಟ್ರೆಂಡ್ ಆ ಥರ ಆಗೋಗಿದೆ, ಅಂದರೆ ಬದಲಾವಣೆ ಆಗೋಗಿದೆ. ಈಗ ಮೊದಲಿತ್ತು ಅದು ನಿರ್ದೇಶಕ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ, ಇವತ್ತು ಯಾರು ಬೇಕಾದ್ರೂ ಕ್ಯಾಪ್ಟನ್ ಆಗ್ಬೋದು, ಆ ರೀತಿ ಇದೆ ಈಗ. ಈಗ ಟ್ರೆಂಡ್ ಬದಲಾಗಿ ಹೋಗಿದೆ, ಈ ಮಾತು ಅನ್ವಯಿಸೋದೇ ಇಲ್ಲ. ಈಗ
1: ಬದಲಾಗ್ತಾ ಇರೋ ಟ್ರೆಂಡ್ ಬಗ್ಗೆ ಅಂದರೆ, ಈಗ ಟೀಮ್ಗಳು ಹುಟ್ಟುತ್ತಾ ಇರುವಂಥದ್ದು, ಅವರವರೇ ಕಥೆಯನ್ನು ಹುಡ್ಕೋದು, ಅವರೇ ನಿರ್ಮಾಪಕನ್ನು ಹುಡ್ಕೋದು, ಮತ್ತು ಪಬ್ಲಿಕ್ ಫಂಡಿಂಗ್ ಮೂಲಕ ಬಂದಂತಹ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ ಇವತ್ತಿನ ಚಿತ್ರರಂಗದ, ನಮ್ಮ ಕನ್ನಡ ಚಿತ್ರರಂಗದ ಟ್ರೆಂಡ್ ಏನಿದೆ ಅನಿಸುತ್ತೆ?
0: ಯಾವತ್ತೂ ಕೂಡ ಬದಲಾವಣೆಗಳು ಎಲ್ಲ ಕಾಲಕ್ಕೂ ಎಲ್ಲ ರಂಗದಲ್ಲೂ ಇದೆ. ಅದೇ ರೀತಿ ಚಿತ್ರರಂಗದಲ್ಲೂ ಕೂಡ ಬದಲಾವಣೆ ಆಗಿದೆ. ಬದಲಾವಣೆ ಅನ್ನೋದು ಅನಿವಾರ್ಯ. ಆದರೆ ಬದಲಾವಣೆ ಎಷ್ಟು ಮಟ್ಟಿಗೆ ಆಗಬೇಕು ಅಂದರೆ, ನಮ್ಮ ತನವನ್ನು ನಾವು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಆಗಬಾರ್ದು. ಇವತ್ತು ಆಗ್ತಿರೋದೇ ಅದು. ನಾವು ಈ ಬೇರೆ ಭಾಷೆಯ ಸಿನಿಮಾಗಳು, ಬೇರೆ ಕಲ್ಚರ್ಗಳನ್ನು, ಬೇರೆ ಸಂಸ್ಕೃತಿಗಳನ್ನು ನೋಡಿಕೊಂಡು ಅದರ ಹಿಂದೆ ಹೋಗುವಂಥ ಒಂದು ಪ್ರಯತ್ನ ನಡೀತಾ ಇದೆ ಈಗ. ಎಲ್ಲೋ ಕೆಲವು ಸಿನಿಮಾಗಳು ನಮ್ಮತನ ಉಳಿಸ್ಕೊಂಡಿದೆ ಹೊರತು, ಭಾಳಷ್ಟು ಸಿನಿಮಾಗಳಲ್ಲಿ ನಮ್ಮತನ ಇಲ್ಲವೇ ಇಲ್ಲ. ಸಿನಿಮಾಗಳು ಬರ್ತಾ ಇದೆ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಗೆದ್ದ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾ ಅಂತ ನಾನು ಒಪ್ಕೊಳ್ಳಲ್ಲ. ಗೆದ್ದಿದೆ ಸಿನಿಮಾ ಓಕೆ, ಒಳ್ಳೆ ಸಿನಿಮಾಗಳು ಬೇರೆ. ಒಳ್ಳೆ ಸಿನಿಮಾಗಳು ಸೋತಿರೋದು ಉಂಟು. ಒಳ್ಳೆ ಸಿನಿಮಾ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸುಂದರವಾದ ಸಿನಿಮಾ, ಅದರಲ್ಲಿ ಒಂದು ನಮ್ಮತನ, ನಮ್ಮ ಸಂಸ್ಕೃತಿ. ನಮ್ಮ ಈಗ ಒಂದು ರಾಜ್ಕುಮಾರ್ ಅಂತ ಒಂದು ಸಿನಿಮಾ ಬಂತು, ನಿಜಕ್ಕೂ ಹೆಮ್ಮೆ ಪಡೋವಂಥ ಒಂದು ಸಿನಿಮಾ ಅದು, ಎಲ್ಲರೂ ಮೆಚ್ಚಿಕೊಂಡು ಹೆಮ್ಮೆ ಪಡುವಂಥ ಒಂದು ಸಿನಿಮಾ, ನಮ್ಮ ಸಿನಿಮಾ ಅದು. ಅಂಥ ಸಿನಿಮಾಗಳು ಹೆಚ್ಚು ಹೆಚ್ಚು ಬಂದಾಗ ನಾವು ಕಳೆದು ಹೋಗಿಲ್ಲ ಅಂತ ನಾವು ಅನಿಸುತ್ತೆ ನಮಗೆ, ಇಲ್ಲಾಂದ್ರೆ ನಾವು ಕಳೆದು ಹೋಗ್ಬಿಟ್ಟಿರ್ತೀವಿ. ಯಾರೋ ಒಂದು ತಂಡ ಬಂತು, ಯಾವುದೋ ಒಂದು ಸಿನಿಮಾ ಬಂತು, ಕೆಲವು ಸಿನಿಮಾಗಳು ಹೆಸರು ಹೇಳೋಕ್ಕೆ ಹೋಗಲ್ಲ. ತುಂಬ ವರ್ಸ್ಟ್ ಸಿನಿಮಾಗಳು, ದೊಡ್ಡ ಹಿಟ್ಟು ಏನಿದೆ ಅದರಲ್ಲಿ ಅಂದರೆ, ಅತಿ ಹೆಚ್ಚು ಅಶ್ಲೀಲ ಇದೆ, ಅತಿ ಹೆಚ್ಚು ದರೋಡೆ ಇದೆ, ಅತಿ ಹೆಚ್ಚು ಕೊಲೆ ಇದೆ, ಇವೆಲ್ಲ ಇದೆ. ಯುವ ಜನಾಂಗವನ್ನು ಆಕರ್ಷಣೆ ಮಾಡಿ ಹಣ ಮಾಡಿತು, ಹಾಗಂದ ಮಾತ್ರಕ್ಕೆ ಅದು ಒಳ್ಳೆ ಸಿನಿಮಾ ಆಗೋದಿಲ್ಲ. ಈ ಥರದ ಸಿನಿಮಾಗಳು ಬರೋದು ಅಪಾಯಕಾರಿ.

0: ಹಿಂಗೆ ಎಡವಟ್ಟು ಮಾಡ್ಕೊಂಡು ಸ್ವಪ್ನ ದಿವಸ ಸುಸ್ತಾದಂತೆ. ಯಾರಿವನು ಯಾರವ್ವ ಇವನು?
1: ನಟನಾಗಿ ನೀವು ಬೇರೆಯವರ ಡೈರೆಕ್ಷನ್ ಅಲ್ಲಿ ನೀವು ಅಭಿನಯ ಮಾಡಿದಾಗ ಹೇಗದನ್ನ ನೀವು ತಗೊಳ್ತೀರಿ ಅನ್ನೋದು ಒಂದು. ಕೋತಿಗಳು ಸರ್ ಆಗಿರ್ಬೋದು, ಕತ್ತೆಗಳು, ಆಮೇಲೆ ಹನಿಮೂನ್ ಎಕ್ಸ್ಪ್ರೆಸ್ ಇದೆಲ್ಲ ಮಾಡಿದಾಗ ನೀವು ಒಂಥರ ಬರೀ ಈ ತರ ತರಲೆ ಪಾತ್ರಕ್ಕೆ ಒಂಥರ ನಿಮ್ಮನ್ನು ನೀವೇನಾದ್ರು ಬ್ರ್ಯಾಂಡ್ ಮಾಡ್ಕೊಂಡು ಬಿಟ್ರೆ ಅಂತ ಅನ್ಸುತ್ತಾ ಸರ್?
2: ಇಲ್ಲ, ನನಗೆ ಒಂದು ದೊಡ್ಡ ರಿಲೀಫು ಆ ಥರ ಸಿನಿಮಾಗಳಲ್ಲಿ ಹೋಗಿ ಕೆಲಸ ಮಾಡುವಾಗ ಬರೀ ಕಲಾವಿದನಾಗಿ ಸಹ ನನ್ನ ಜೊತೆ ಇರ್ತಕ್ಕಂಥ ಕಲಾವಿದರ ಜೊತೆ ನನಗೆ ಒಳ್ಳೆಯ ಕಾಂಬಿನೇಷನ್ ಸಿಕ್ತು. ರಮೇಶ್ ಅವರು, ಮೋಹನ್ ಅವರು, ಕೋಮಲ್ ಅವರು ಇವರೆಲ್ಲ, ಜಗ್ಗೇಶ್ ಸರ್ ಇವರೆಲ್ಲ, ಇವ್ರಗಳ ಜೊತೆಯಲ್ಲಿ ನಾನು ಇವ್ರ ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ನಾನು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನಾನು ಹೇಳಿಕೊಟ್ಟು ಹೀಗೆ ಬೇಕು ಹೀಗೆ ಬೇಕು ಅಂತ ಕೆಲಸ ಮಾಡಿದ್ದೀನಿ ಹೊರತು ಅವರ ಜೊತೆಯಲ್ಲಿ ಪಳಗಿ ಅವ್ರ ಜೊತೆಯಲ್ಲೇ ಅಭಿನಯಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಗುರುಗಳಾದ ರಾಜನ್ ಸಿಂಗ್ ಬಾಬುರವರು. ಅದೊಂದು ಹೊಸ ಅನುಭವ ಅದು. ನಾನು ಬರೀ ಕಲಾವಿದನಾಗಿ ಹೋಗ್ತಾ ಇದ್ದೆ. ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗುವಾಗ ನಾನು ನಿರ್ದೇಶಕನಾಗಿ ಸೆಟ್ಗೆ ಹೋಗ್ತಾ ಇರಲಿಲ್ಲ. ಒಂಥರ ಮಜಾ ಸಿಗೋದು, ಆ ಸಿಗೋ ಮಜವನ್ನು ನಾನು ಅನುಭವಿಸಿ ಪ್ರೇಕ್ಷಕರು ಕೊಡ್ತಾ ಇದ್ದೆ. ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಆಯಿತು ಸಿನಿಮಾ ಎಲ್ಲ. ಹನಿಮೂನ್ ಎಕ್ಸ್ಪ್ರೆಸ್ ಎಲ್ಲ ಒಂದು ವರ್ಷ ಓಡ್ತು ಸಿನಿಮಾ. ಅದು ಒಂದು ವಿಶೇಷವಾದ ಮಾತು ಹೇಳ್ತೀನಿ, ಯಾರಾದರೂ ಸಿಕ್ಕಿದಾಗ ಸಾಧಾರಣವಾಗಿ ನಮಸ್ಕಾರ ಅಂತಾರೆ. ನನ್ನನ್ನು ನೋಡೋರು ಮೊದಲು ನಗ್ತಾರೆ, ಆಮೇಲೆ ನಮಸ್ಕಾರ ಅಂತಾರೆ. ನೋಡಿ, ನನಗೆ ಸಿಕ್ಕುವಂಥ ಸೌಭಾಗ್ಯ ಅದು.
1: ಯಾಕೆಂದರೆ ನಿಮ್ಮ ಮುಖದಲ್ಲಿ ಆ ನಗು ಇದೆಯಲ್ಲ ಸರ್.
2: ಹಾಗಾಗಿ ಇದು ಒಳ್ಳೆ ದೊಡ್ಡ ಅದೃಷ್ಟವಂತ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾಗಳಿಂದ ಸಿಕ್ಕಂಥ ದೊಡ್ಡ ಬಳುವಳಿ ನನಗದು.
1: ಅದೆಲ್ಲ ಅಂದರೆ ನೀವು ಒಂದು ಕಲಾವಿದನಾಗಿ ಡೈರೆಕ್ಟರ್ ಆಗಿ ಬಿಟ್ಬಿಡಿ, ಆ್ಯಕ್ಟರ್ ಆಗಿ ನೀವು ಪಟ್ಟ ಖುಷಿ?
2: ಇಲ್ಲ, ಅದು ಏನು ಅಂದರೆ ಅಭಿನಯ ಮಾಡೋದ್ರಲ್ಲಿ ನಿಜವಾಗ್ಲೂ ತುಂಬ ಆನಂದ ಇರುತ್ತೆ. ಯಾಕೆಂದರೆ ನಮ್ಮನ್ನು ಮರೆತು ಪಾತ್ರವಾಗಿ ಹೋಗಿರ್ತೀವಿ ನಾವು. ಆ ಪಾತ್ರದೊಳಗಡೆ ಹೋಗುವಾಗ ರಂಜಿಸೋದೊಂದೇ ನಮ್ಮ ಗುರಿಯಾಗಿರುತ್ತೆ. ರಂಜಿಸಬೇಕು ಅಂದರೆ ನೀವು ಮೊದಲು ಆ ಪಾತ್ರವನ್ನು ನೀವು ಅನುಭವಿಸ್ಬೇಕು. ಆ ಅನುಭವಿಸೋ ಸಂದರ್ಭ ಇದೆಯಲ್ಲ, ಅದು ಅವಿಸ್ಮರಣೀಯ, ಅದು ಹೇಳ್ಕೊಳಕ್ಕಾಗಲ್ಲ. ಅದು ನಾವು ಪಾತ್ರವನ್ನು ಅನುಭವಿಸದೇ ಹೋದರೆ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಭಾಮ ಸತ್ಯಭಾಮ ಆಗಲಿ, ನನ್ನವಳು ನನ್ನವಳು ಆಗಲಿ, ಕುರಿಗಳು, ಕೋತಿಗಳು, ಕತ್ತೆಗಳು, ತಿಪ್ಪಾರಳ್ಳಿ ತರಲಿಗಳು, ಹನಿಮೂನ್ ಎಕ್ಸ್ಪ್ರೆಸ್, ಇವೆಲ್ಲವೂ ಕೂಡ ಪ್ರೇಕ್ಷಕರಿಂದ ಪ್ರಶಂಸೆ ಸಿಕ್ಕಿದ್ದೆ ನೈಜವಾದ ಅಭಿನಯದಿಂದ. ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾಗಳು ನನಗಿವೆಲ್ಲ.

0: ನಿಮಗೆ ಆಸ್ ಡೈರೆಕ್ಟರ್ ಕತೆ ಹುಡುಕಿದಾಗ ಅಥವಾ ಒಂದು ಚಿತ್ರದ ಪರಿಕಲ್ಪನೆ ಮಾಡಿದಾಗ ವಿಶೇಷ ಪ್ರಿಫರೆನ್ಸಸ್ ಏನಾದರೂ ಇದೆಯಾ? ಏನನ್ನ ಹುಡುಕ್ತೀರಿ, ಹೇಗೆ ಅರ್ಥೈಸ್ತೀರಿ?
1: ನಾನು ಮೊದಲು ಯಾವುದೇ ಕಥೆ ಮಾಡುವಾಗ ಒಂದು ಪಾತ್ರವನ್ನು ಮೊದಲು ಹುಡುಕ್ತಾ ಇರ್ತೀನಿ. ನನಗೊಂದು ಪಾತ್ರ ಬೇಕು. ಫಾರ್ ಎಕ್ಸಾಂಪಲ್, ಈಗ ಕಥಾನಾಯಕ ಯಾರು, ಏನು ಕಥಾನಾಯಕ, ಅವನು ಪೋಸ್ಟ್ಮ್ಯಾನಾ,

0: ಡ್ರೈವರ ಟ್ಯಾಕ್ಸಿ ಡ್ರೈವರ ಇದನ್ನ ಮೊದಲು ಹುಡುಕ್ತೀನಿ. ಪಾತ್ರವನ್ನು ಹುಡುಕಿದ ನಂತರ ಪಾತ್ರಕ್ಕೆ ಯಾವುದೇ ಪಾತ್ರಕ್ಕೆ ಖಂಡಿತವಾಗಲೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಹೋಗ್ತೀನಿ. ನನ್ನ ಕತೆ ರಚಿಸುವ ವಿಧಾನ ಇದು,
1: ವ್ಯಕ್ತಿ ಕೇಂದ್ರಿತವಾಗಿ ಸುತ್ತ ಹುಡುಕ್ತಾ
0: ಹುಡುಕ್ತಾ ಇದ್ದೀನಿ. ಈಗ ಸಪೋಸ್ ಕಥೆ ಮಾಡಿ ನಾನು ಪಾತ್ರಧಾರಿನ ಹುಡುಕಿದ್ರೆ ನನಗೆ ಸಮಸ್ಯೆ ಇರಲ್ಲ. ನಂಗೆ ಕಲಾವಿದರು ಮೊದಲೇ ಗೊತ್ತಾಗ್ಬಿಟ್ರೆ, ವಿಷ್ಣುವರ್ಧನ್ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂದಾಗ ವಿಷ್ಣು ಸರ್ ಯಾವ ಪಾತ್ರದಲ್ಲಿ ಚೆನ್ನಾಗಿ ಕಾಣ್ತಾರೆ ಅಂತ ಮೊದಲು ನಾನು ಆಲೋಚಿಸ್ತೀನಿ. ಯಾವ ಪಾತ್ರಗಳು ಮಾಡಿರ್ತಾರೆ, ಮಾಡದೇ ಇರೋ ಪಾತ್ರ ಏನಿದೆ, ಮಾಡಿರೋ ಪಾತ್ರದಲ್ಲಿ ನನಗಂತ ಆಸಕ್ತಿ ಇರಲ್ಲ. ಅವ್ರು ಮಾಡದೇ ಇರೋ ಪಾತ್ರ ಯಾವುದಾದ್ರು ಇದ್ದರೆ ಆ ಪಾತ್ರದ ಮೇಲೆ ನನ್ನ ಗಮನ ಹೋಗುತ್ತೆ. ಹಾಗಾಗಿ ಸಿಂಹಾದ್ರಿ ಸಿಂಹದ ನರಸಿಂಹೇಗೌಡನ ಪಾತ್ರ ನನ್ನನ್ನು ತುಂಬ ಗೆದ್ದಂಥ ಒಂದು, ನನ್ನನ್ನು ತುಂಬ ಕಾಡಿದಂಥ ಒಂದು ಪಾತ್ರ. ಜಮೀನ್ದಾರಲ್ಲಿ ಬೆಟ್ಟಪ್ಪನ ಕ್ಯಾರೆಕ್ಟ್ರು, ನಾನು ಯಾವಾಗಲೂ ವಿಷ್ಣು ಸರ್ ಆ್ಯಕ್ಟ್ ಮಾಡ್ತಾರೆ ಅಂದಾಗ ಅವ್ರು ಮಾಡದೇ ಇರೋದನ್ನೇ ಹುಡುಕ್ತಾ ಇರ್ತೀನಿ. ಅವ್ರಿಗೂ ಕೂಡ ಅದು ತುಂಬ ಇಷ್ಟ ಆಗುತ್ತೆ, ನನಗೆ ಹೊಸ ಕ್ಯಾರೆಕ್ಟ್ರ್ ಕೊಡ್ತಾರೆ ನಾರಾಯಣ್ ಸರು. ಹಾಗಾಗಿ ನರಸಿಂಹೇಗೌಡನ ಪಾರ್ಟು ಮಾಡುವಾಗ ಅವರಲ್ಲಿ ಏನೊಂದು ಪುಳಕ ಕಾಣ್ತಾ ಇತ್ತು ವಿಷ್ಣು ಸರಲ್ಲಿ ಅಂದರೆ, ಆ ಗೆಟಪ್ ಹಾಕ್ಕೊಂಡು ಸೆಟ್ಟಿಗೆ ಬರೋವಾಗಲೇ ಆ ಒಂದು ಗಾಂಭೀರ್ಯತೆ, ಆ ಒಂದು ಉಗ್ರ ನಡೆ, ಆ ಸಿಂಹ ನಡೆ, ಸಿಂಹ ನೋಟ ಇವೆಲ್ಲ ಕಾಣ್ತಾ ಇತ್ತು ಆ ಕಾಸ್ಟ್ಯೂಮಲ್ಲಿ. ನಾನು ಅವರು ಆ ಮೇಕಪ್ ಹಾಕ್ಕೊಂಡು ಬರ್ತಿದ್ದಾಗೆ ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾ ಇದ್ದೆ. ಅಂದರೆ ಅವ್ರ ಮುಖದಲ್ಲ ಕಾಣೋದು ಅದು, ಏಯ್ ಇದು ಮ್ಯಾಚ್ ಆಗಲ್ಲಪ್ಪ, ನಾನು ಈ ಥರ ಬರೀಬೇಕು ಇವ್ರಿಗೆ ಅಂತೇಳಿ ಅಲ್ಲೇ ಬರೆದು ಕೊಡ್ತಾ ಇದ್ದೆ. ಹೀಗೆ ಪಾತ್ರಗಳು ಸೃಷ್ಟಿಯಾಗದೆ ಪಾತ್ರಧಾರಿಯಿಂದ, ಪಾತ್ರಧಾರಿ ನಮಗೆ ಸ್ಫೂರ್ತಿ ಮಾಡಿದಾಗಲೇ, ಸ್ಫೂರ್ತಿ ಕೊಟ್ಟಾಗಲೇ ಪಾತ್ರಗಳು ಗಟ್ಟಿಯಾಗೋದು.
1: ಮತ್ತೆ ಆ ಸಂಭಾಷಣೆನ ಬರೆಯುವಂತಹ ನಿರ್ದೇಶಕರಾದ್ರೆ ಅದು ಇನ್ನೂ ಒಂದು ಅಡಿಷನಲ್ ಫ್ಯಾಕ್ಟರ್ ಅಲ್ವಾ ಸರ್? ಕಾರ್ಯ ಯಾವುದೇ ಒಂದು ಇನ್ನೂ ಒಂಚೂರು ವೃದ್ಧಿ ಆಗ್ಬೇಕಾದ್ರೆ ಒಬ್ಬ ಸಂಭಾಷಣಕಾರನ ಕೈನಲ್ಲಿ ನೀವು ಬರ್ಸಕ್ಕೋ, ನೀವೇ ಅದನ್ನ ಆ ಜಾಗದಲ್ಲಿ ಆ ಸೆಟ್ಟಲ್ಲಿ ಕೂಡ ನಿಮಗೆ ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ.
0: ನಿರ್ದೇಶಕ ಬರಹಗಾರ ಆಗಬೇಕು ಅಂತ ಮೊದಲು ಚಿತ್ರರಂಗದಲ್ಲಿ ಜೋರಾಗಿ ಹೇಳಿದಂಥ ನಿರ್ದೇಶಕ ನಾನು. ಯಾಕೆಂದರೆ ನಿರ್ದೇಶಕನಿಗೆ ಬರವಣಿಗೆ ಮೇಲೆ ಹಿಡಿತ ಇದ್ದಾಗ ಸಿನಿಮಾವನ್ನು ಯಾವ ರೀತಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಯಾವ ರೀತಿ ಬೇಕಾದ್ರೂ ಬದಲಾಯಿಸ್ಕೊಂಡು ಹೋಗ್ಬೋದು. ಬರಹಗಾರನ್ನು ನಾನಿಲ್ಲಿ ತೆಗಳ್ತಾ ಇಲ್ಲ, ಆದರೆ ಬರಹಗಾರರ ದೃಷ್ಟಿಕೋನ ಬೇರೆ ಇರುತ್ತೆ. ನೀವು ಅವ್ರನ್ನ ಡಿಪೆಂಡ್ ಆದಾಗ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ. ಅವ್ರು ಬರ್ಕೊಟ್ಟಿದ್ದನ್ನಷ್ಟೇ ನೀವು ತೆಗಿಬೇಕಾಗತ್ತೆ. ನೀವೇ ಬರಹಗಾರಾದಾಗ ಎಲ್ಲೋ ಚಿತ್ರಕಥೆಯಲ್ಲಿ ನಾನೆಲ್ಲೋ ದಾರಿ ತಪ್ತಾ ಇದ್ದೀನಿ ಅಂತ ಗೊತ್ತಾದಾಗ ನೀವು ತಕ್ಷಣ ಸರಿಪಡಿಸ್ಕೋಬೋದು ಅದನ್ನು, ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಒಬ್ಬ ಕಲಾವಿದ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ ಸ್ಪಾಟಲ್ಲಿ ಅಂದಾಗ ಆ ಒಂದು ಡೈಲಾಗ್ ಜೊತೆಲಿ ಇನ್ನೊಂದು ಡೈಲಾಗ್ ನೀನು ಅಲ್ಲೇ ಬರೆದು ಕೊಡ್ಬೋದು ಸ್ಪಾಟಲ್ಲಿ.
1: ಆ ಇಂಪ್ರೂವೈಸೇಷನ್ಗೆ ಸ್ಕೋಪ್ ಇರುತ್ತೆ,
0: ಖಂಡಿತವಾಗ್ಲೂ ಸಿಗುತ್ತೆ. ಇವೆಲ್ಲ ನಮಗೆ ಸಿಕ್ಕುವಂಥ ದೊಡ್ಡ ಅನುಕೂಲ, ಅಡ್ವಾಂಟೇಜ್ ಇದು. ಇದನ್ನು ಮಾಡಿ ಅಂತ ಹೇಳ್ತೀನಿ. ಬೇರೆಯವರು ಬರೆದಿದ್ದು ನೀವು ಬಳಸಬಾರ್ದು ಅಂತಲ್ಲ, ಬೇರೆಯವರು ಬರೆದಿದ್ದರೂ ಕೂಡ ಬರವಣಿಗೆಯ ಶಕ್ತಿ ನಿಮ್ಮಲ್ಲೂ ಇರಬೇಕು ಅಂತ ಹೇಳ್ತೀನಿ. ನಿಮ್ಮಲ್ಲೂ ಇರಬೇಕು, ನೀವು ಡಿಪೆಂಡ್ ಆಗಬಾರ್ದು. ನಾನೊಂದು ಸಿನಿಮಾ ಅಸ್ಟೆಂಡ್ ಡೈರೆಕ್ಟ್ರ ಕೆಲಸ ಮಾಡಿದಾಗ ಒಂದು ಸಣ್ಣ ಡೈಲಾಗ್ ಬದಲಾವಣೆ ಮಾಡಬೇಕಾಗಿ ಬಂತು. ಉದಯಶಂಕರ್ ಅವರು ಸ್ಕ್ರಿಪ್ಟ್ ಮಾಡಿದರು. ಆ ಸಣ್ಣ ಡೈಲಾಗ್ ಬದಲಾವಣೆಗೋಸ್ಕರ ಅವ್ರು ಸಂಪರ್ಕ ಮಾಡೋದು ಕಷ್ಟ ಆಯಿತು ಆವತ್ತಿನ ಕಾಲದಲ್ಲಿ. ಈಗಿನ ಹಾಗೆ ಮೊಬೈಲ್ಗಳಿರಲಿಲ್ಲ, ಎಸ್ಟಿಡಿ ಮಾಡಬೇಕಾಗಿತ್ತು, ಹೋಗಿ ಟೆಲಿಗ್ರಾಮ್ ಇದರಲ್ಲಿ
1: ಕಾಯಬೇಕಾಗ್ತಿತ್ತು.
0: ಮಾಡಿ ಅವರು ಸಲಹೆ ತೊಗೊಂಡು ಅವರು ಕೊಟ್ಟ ಡೈಲಾಗ್ನ ತೊಗೊಂಡು ಬಂದು ಕಲಾವಿದರಿಗೆ ಹೇಳಿಸೋಷ್ಟರಲ್ಲಿ ಇಡೀ ದಿನ ವೇಸ್ಟ್ ಆಗೋದು ನೋಡಿ. ಆಗ ನಾನು ಅಂದ್ಕೊಂಡೆ ನಿರ್ದೇಶಕ ಬರಹಗಾರನಾಗಿದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತ ನನಗೆ ಆಗ ಹೊಳೀತು ನನಗೆ.
1: ಅಂದರೆ ಓವರಾಲ್ ನೀವು ಒಂದು ಚಿತ್ರಕಥೆನ ಸಿದ್ಧಪಡಿಸುವಾಗ ಬರವಣಿಗೆ ಮತ್ತು ಡೈಲಾಗ್ಸ್ ಎಲ್ಲ ಇರುತ್ತೆ, ಅದು ಆನ್ ಸೆಟ್ ಹೆಚ್ಚು ಹೆಚ್ಚು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ.
0: ನಾನು 99% ಸಂಪೂರ್ಣವಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿರ್ತೀನಿ. ಯಾವ ಪಾತ್ರ ಎಷ್ಟು ಡೈಲಾಗ್ ಹೇಳಬೇಕು ಇದೆಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ನಾನು ಬರ್ಕೊಂಡು ಸ್ಪಾಟಿಗೆ ಬರ್ತೀನಿ. ಕಲಾವಿದ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾಗ ನನಗೆ ಬೇರೆ ಕಡೆ ಅದು ಎಳ್ಕೊಂಡೋಯ್ತು ಅಂದರೆ ಅಲ್ಲೇ ಬರ್ಕೊಟ್ಬಿಡ್ತೀನಿ. ಇದು ತುಂಬ ಕಡೆ, ಈ ಶ್ರುತಿಯವರು ಆ್ಯಕ್ಟ್ ಮಾಡೋವಾಗಂತೂ ಸಿಕ್ಕಾಪಟ್ಟೆ ಡೈಲಾಗ್ ಚೇಂಜ್ ಆಗಿಬಿಡುತ್ತೆ. ಯಾಕೆಂದ್ರೆ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಡೈಲಾಗ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ವಿಷ್ಣು ಸರ್ ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ, ಇದು ತುಂಬ ನಡೆಯುತ್ತೆ ಸ್ಪಾಟಲ್ಲಿ.

0: ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದಿರಿ, ಹೊಸಬರನ್ನ. ಅವರೆಲ್ಲ ಎಷ್ಟೊಂದು ಜನ ಈಗ ಇವತ್ತು ಸ್ಟಾರ್ಸ್ ಆಗಿದ್ದಾರೆ. ಹೀಗೆ ಒಬ್ಬ ಹೊಸಬ ಸ್ಟಾರ್ ಆಗೋ ಪ್ರಕ್ರಿಯೆ ಏನಿದೆಯಲ್ಲ ಒಬ್ಬ ನಟ, ಅದು ನಿಮ್ಗೆ ಏನನ್ಸುತ್ತೆ ಸರ್?
1: ಸ್ಟಾರ್ ಆಗೋದು ಅವರ ಹಣೆಯಲ್ಲಿ ಬರೆದಿರುತ್ತೆ. ಯಾರು ಯಾರನ್ನು ಸ್ಟಾರ್ ಮಾಡೋಕೆ ಸಾಧ್ಯ ಇಲ್ಲ. ಅವಕಾಶಕ್ಕೆ ದಾರಿ ಮಾಡಿಕೊಡೋದು ಅಷ್ಟೇ ನಮ್ಮ ಕರ್ತವ್ಯ ಆಗಿರುತ್ತೆ. ಆ ಕೆಲಸ ನಾವು ಮಾಡಿರ್ತೀವಿ. ತುಂಬ ಜನನ ಇಂಟ್ರೊಡ್ಯೂಸ್ ಮಾಡಿರ್ತೀವಿ, ಕೆಲವರು ಮಾತ್ರ ಸ್ಟಾರ್ಗಳಾಗಿರ್ತಾರೆ. ಇನ್ನು ಕೆಲವರು ಒಂದೆರಡು ಸಿನಿಮಾಲ್ಲೇ ಹಾಗೆ ಬ್ಯಾಕ್ ಹೊರಟೋಗಿರ್ತಾರೆ. ಬೆಳವಣಿಗೆ ಅವ್ರ ಹಣೆ ಬರ, ಅವರ ಅದೃಷ್ಟ ಜೊತೆಲಿ ಅವರ ಟ್ಯಾಲೆಂಟು ಎಲ್ಲವೂ ಸೇರಿಕೊಳ್ಳುತ್ತೆ. ಏನಪ್ಪ ಅಂದರೆ ಹೆಮ್ಮೆ ಆಗುತ್ತೆ. ಅಂದರೆ ನಮ್ಗೊಂದು ಜಡ್ಜ್ಮೆಂಟ್ ಅಂತ ಕೊಟ್ಟಿರ್ತಾನೆ ಭಗವಂತ. ಒಬ್ಬ ಕಲಾವಿದನ ಆಯ್ಕೆ ಮಾಡುವಾಗ ಕನಿಷ್ಠ 150-200 ಜನನ ಕರೆಸಿರ್ತೀವಿ, ಅದರಲ್ಲಿ ಒಬ್ಬನ ಆಯ್ಕೆ ಮಾಡಿರ್ತೀವಿ. ಸೊ ನಮ್ಮ ಆಯ್ಕೆ ಸರಿಯಾಗಿದೆಯಲ್ಲ ಅನ್ನೋ ತೃಪ್ತಿ ಅಂತೂ ನಮ್ಗೆ ಖಂಡಿತವಾಗ್ಲೂ ಇರುತ್ತೆ.
0: ಈಗ ಹೈ ಬಜೆಟ್ ಸಿನಿಮಾ ಅಂತ ನಾವು ನೋಡಿದಾಗ ಕನ್ನಡದಲ್ಲಿ, ಆಗ ದ್ವಾರಕೀಶ್ ಅವರು ಆಗಿರ್ಬೋದು ಅಥವಾ ರವಿಚಂದ್ರಂದು ಎಲ್ಲೋ ಅಲ್ಲಿಗೆಲ್ಲೋ ನಿಂತೋಗಿದೆ. ಇತ್ತೀಚೆಗೆ ಯಾರು ಆ ತರಹದ ಒಂದು ಬಜೆಟ್ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಾ ಇರೋದು ಕಡಿಮೆನಾ ಅಂತ?
1: ನೀವು ಹಾಗೆ ನೋಡಕ್ ಹೋದ್ರೆ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ಹೈ ಬಜೆಟ್ ಸಿನಿಮಾಗಳು. ನೀವು ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ನೋಡ್ಬೋದು. ನಾವು ಬೇರೆ ಭಾಷೆ ಸಿನಿಮಾಗಳಷ್ಟೇ ಶ್ರೀಮಂತಿಕೆ ನಮ್ಮಲ್ಲಿ ಕೂಡ ನೋಡ್ಬೋದು. ನೀವು ಸುದೀಪ್ ಅವ್ರ ಸಿನಿಮಾ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಆಗ್ಬೋದು, ದರ್ಶನ್ ಅವ್ರ ಸಿನಿಮಾ ಆಗ್ಬೋದು, ಯಶ್ ಅವ್ರ ಸಿನಿಮಾ ಆಗ್ಬೋದು, ನಮ್ಮ ಧ್ರುವ ಸರ್ಜಾ ಸಿನಿಮಾ ಆಗ್ಬೋದು. ಇಲ್ಲಿ ಶ್ರೀಮಂತಿಕೆ ಯಾವಾಗ ಬರುತ್ತೆ ಅಂದರೆ ಆ ಕಲಾವಿದನಲ್ಲಿ ಹಣವನ್ನು ವಾಪಸ್ ತಂದುಕೊಡೋ ಶಕ್ತಿ ಇದ್ದಾಗ. ಇನ್ವೆಸ್ಟ್ಮೆಂಟು ನಿರ್ಮಾಪಕನಿಗೆ ವಾಪಸ್ ಬಂದರೆ ಖಂಡಿತವಾಗಲೂ ನಿರ್ಮಾಪಕರು ಖರ್ಚು ಮಾಡ್ತಾರೆ, ಇಲ್ಲ ಅವ್ರು ಖರ್ಚು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಈ ಕಲಾವಿದರೆಲ್ಲರೂ ಕೂಡ ನಿರ್ಮಾಪಕನ ಜೇಬಿಗೆ ಗ್ಯಾರಂಟಿ ಇವರು. ಹಾಗಾಗಿ ಇವ್ರ ಸಿನಿಮಾಗಳು ಭಾಳ ಶ್ರೀಮಂತವಾಗಿ ಕಾಣುತ್ತೆ. ಇವತ್ತು ತುಂಬ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ನಮ್ಮಲ್ಲಿ ಇವತ್ತು ಬರ್ತಾ ಇದೆ, ಹೆಮ್ಮೆ ಆಗುತ್ತೆ ನಮಗೆ.
0: ಅಂದ್ರೆ ಈಗ ಬೇರೆ ಚಿತ್ರರಂಗಗಳಿಗೆ ನಾವು ಹೋಲಿಸಿದಾಗ ಕನ್ನಡ ಚಿತ್ರರಂಗದ ಬಜೆಟ್ ಕಡಿಮೆ ಅಂತ ಏನಾದರೂ ಅನ್ಸುತ್ತಾ ಸರ್?
1: ಖಂಡಿತವಾಗ್ಲೂ ಇಲ್ಲ. ನಾವು ಅವರೆಲ್ಲರಿಗೂ ಹೋಲಿಸಿದಾಗ ನಾವೇ ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಿರೋದು. ಯಾಕೆಂದರೆ ಅವರ ಮಾರ್ಕೆಟ್ಟು ತುಂಬ ದೊಡ್ಡ ಮಾರ್ಕೆಟ್. ಅವ್ರಿಗೆ ವಿದೇಶಗಳಲ್ಲೂ ಸಿನಿಮಾಗಳು ಹೋಗುತ್ತೆ, ಬೇರೆ ರಾಜ್ಯಗಳಲ್ಲೂ ಅವ್ರ ಸಿನಿಮಾ ಹೋಗುತ್ತೆ. ಅವರು ಅಷ್ಟು ಖರ್ಚು ಮಾಡ್ತಾರೆ. ನಮ್ಮದು ಕರ್ನಾಟಕಕ್ಕೆ ಸೀಮಿತವಾಗಿರೋ ಮಾರ್ಕೆಟು, ನಾವು ಎಷ್ಟೊಂದು ಖರ್ಚು ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಬಜೆಟ್ ನಾವು ಮಾಡ್ತಿರೋವಾಗ ನಾವೇ ಅವ್ರಿಗೆಲ್ಲರಿಗಿಂತ ಗ್ರೇಟು. ಅಷ್ಟು ಬಜೆಟ್ ಖರ್ಚು ಮಾಡಿ ನಾವು ಅದನ್ನು ವಾಪಸ್ ಪಡಿತಾ ಇದ್ದೀವಿ, ನಮ್ಮ ಜನರಿಂದಾನೇ ನಾವು ಪಡಿತಾ ಇದ್ದೀವಿ, ನಮ್ಮ ಸ್ಟೇಟಲ್ಲೇ ಪಡಿತಾ ಇದ್ದೀವಿ. ಹಾಗಾದ್ರೆ ನಾವೇ ಗ್ರೇಟು.
0: ಅಭಿರುಚಿ ವಿಷಯಕ್ಕೆ ಬಂದಾಗ ಈ ಎಲ್ಲಿಗೆ ಹೋಗ್ತಾ ಇದೆ ಸಾಹಿತ್ಯ ಆಗಬಹುದು, ಸಂಗೀತ ಆಗ್ಬೋದು, ಕೆಲವರು ಅದಂತೂ ಸದಾಕಾಲ ಇರುವಂತಹ ಮಾತದು, ಕೆಟ್ಟೋಯ್ತು ಅಂತ ಕೆಲವರು ಅಂತಾರೆ, ಇಲ್ಲ ಬದಲಾವಣೆ ಬೇಕು ಅಂತ ಕೆಲವರು ಅಂತಾರೆ. ನೀವು ಈ ಅಭಿರುಚಿಯನ್ನು ನೋಡೋ ದೃಷ್ಟಿಕೋನ ಏನು?
1: ನಮ್ಮಲ್ಲಿ ಇವತ್ತು ಅಭಿರುಚಿಯ ಕಡೆ ಗಮನ ಹೋಗ್ತಿರೋ ತುಂಬ ಕಡಿಮೆ ಇದೆ. ನನ್ನ ಮಾತಿನಿಂದ ಕೆಲವರಿಗೆ ನೋವಾಗ್ಬೋದು. ನಾನು ಚಿತ್ರರಂಗದ ಒಟ್ಟಾರೆ ಹಿತದೃಷ್ಟಿಯಿಂದ ಹೇಳೋದಾದರೆ, ಈ ಜಯಂತ್ ಕಾಯಕಿಣಿ ಅವರಿದ್ದಾರೆ, ಅವರ ಸಾಹಿತ್ಯಗಳು ಬಂತು ಅಂದಾಗ ಎಲ್ಲ ಒಂದು ಕಡೆ ನಮ್ಮಲ್ಲೇ ಇದ್ದೀವಿ ನಾವು, ನಮ್ಮಲ್ಲಿ ಏನೋ ನಮ್ಮಲ್ಲೇ ಉಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಬಹಳ ವರ್ಷಗಳ ನಂತರ ನಮಗೆ ಸಿಕ್ಕಿರೋ ಒಂದು ಮಾಣಿಕ್ಯ ಅವರು. ಎಷ್ಟು ಒಳ್ಳೆ ಪದ ಪ್ರಯೋಗ ಮಾಡ್ತಾರೆ, ಎಷ್ಟು ಸುಂದರವಾಗಿರುತ್ತೆ ಗೀತೆಗಳು. ಇನ್ನು ಕೆಲವು ಸಾಹಿತಿಗಳಿದ್ದಾರೆ ಅವರು, ಅಂದರೆ ಕಲ್ಯಾಣ ಅವರಾಗ್ಬೋದು, ಇವರೆಲ್ಲ ಒಂದಷ್ಟು ಸದಭಿರುಚಿಯ ಪದಗಳನ್ನು ಬಳಸಿ ಹಾಡುಗಳನ್ನು ಬರ್ಕೊಡ್ತಾರೆ. ಅಂದರೆ ಬರೆಯೋದಕ್ಕೂ ಕೂಡ ಅವಕಾಶಗಳು ಸಿಗಬೇಕು. ಇಲ್ಲಿ ಏನಾಗುತ್ತೆ ಅಂದರೆ, ಆಗಲೇ ಒಂದು ವಿಚಾರ ಹೇಳಿದಾಗ, ನಿರ್ದೇಶಕನೇ

0: ಎಲ್ಲವನ್ನು ನಿರ್ಣಯ ಮಾಡಬೇಕು.
1: ಎಷ್ಟು ನಿರ್ದೇಶಕ ಏನ್ ಆವಾಗ ಈ ತರದ್ದು ಬರೋದಕ್ಕೆ ಕಾರಣ ನಿರ್ದೇಶಕನೇ ಅಲ್ಲ.
0: ನಿರ್ದೇಶಕ ಬಯಸಿದಾಗ ಮಾತ್ರ ಇವೆಲ್ಲ ಸಿಗುತ್ತೆ. ನಿರ್ದೇಶಕ ಇನ್ನೇನೋ ಬಯಸಿದಾಗ ಅದು ಸಿಗುತ್ತೆ, ಅದು ಬರುತ್ತೆ. ಅದನ್ನು ಕೇಳೋ ದೌರ್ಭಾಗ್ಯ ನಮಗೆ ಬರುತ್ತೆ. ನೋಡಿ, ಇಲ್ಲಿ ನಿರ್ದೇಶಕನಿಗೆ ಅಭಿರುಚಿ ಇರಬೇಕು. ನನ್ನ ಪ್ರಕಾರ ಈ ಗೊಂದಲದ ಇವತ್ತಿನ ಚಿತ್ರರಂಗ ಏನಿದೆ, ಗೊಂದಲದಿಂದ ಹೊರಗಡೆ ಬರಬೇಕು. ಒಳ್ಳೆ ಸದಭಿರುಚಿ ಸಿನಿಮಾಗಳನ್ನು ನಾವು ಮತ್ತೆ ನೋಡಬೇಕು. ನೋಡ್ತೀವಿ, ಜನ ನೋಡ ಕ್ರೀಡಿದ್ದಾರೆ ಅನ್ನೋದಕ್ಕೆ ರಾಜ್ಕುಮಾರ ಒಂದು ದೊಡ್ಡ ಉದಾಹರಣೆ ಆಯಿತು. ನೀವು ಕೊಟ್ಟರೆ ನೋಡ್ತಾರೆ, ಕೊಡೋ ಪ್ರಯತ್ನ ಮಾಡಿ. ನೀವು ಬೇರೆ ಭಾಷೆಯ ಮೇಲೆ ಆ ಭಾಷೆಯ ಪ್ರಭಾವವನ್ನು ತಗೊಂಬಂದು ನಮ್ಮ ಸಿನಿಮಾಗಳಲ್ಲಿ ಬಳಸಿ ಕುಲುಗೆಡ್ಸೋಕ್ಕೆ ಹೋಗಬೇಡಿ. ಹಾಗಾಗಿ ನಿರ್ದೇಶಕನೇ ಇಲ್ಲಿ ಅಲ್ಟಿಮೇಟ್ ಆಗ್ತಾನೆ. ಸ್ವಲ್ಪ ಒಂದಷ್ಟು ಕಾದಂಬರಿಗಳು ಬರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದಷ್ಟು ತುಕ್ಕ ಹಿಡಿದಿರೋ, ಧೂಳು ಹಿಡಿದಿರೋ ಪುಸ್ತಕಗಳನ್ನು ತೆಗೆದು ಕೊಡುವೆ. ಕಾದಂಬರಿಗಳು ಹೊರಗಡೆ ಬರಬೇಕು, ಕಾದಂಬರಿ ನಾಯಕರು ಬರಬೇಕು. ಕಾದಂಬರಿಗಳೆಲ್ಲ ನಾವು ನೋಡ್ತಾ ಇದ್ದಾಗ ಅಣ್ಣವರು ಕಾದಂಬರಿ ನಾಯಕರು,
1: ಅನಂತ್ನಾಗ್
0: ಕಾದಂಬರಿ ನಾಯಕರು, ವಿಷ್ಣುವರ್ಧನ್ ಸರ್ ಕಾದಂಬರಿ ನಾಯಕರು, ಕಾದಂಬರಿ ನಾಯಕಿ ಲಕ್ಷ್ಮಿ, ಕಾದಂಬರಿ ನಾಯಕಿ ಆರತಿ ಅವರು. ನಮ್ಮ ಕಲಾವಿದರಿಂದ ಕಾದಂಬರಿಗಳಿಗೆಲ್ಲ ಜೀವ ಬಂತು. ಕಲಾವಿದರಿಂದಲೇ ಈಗಲೂ ಕೂಡ ಕಾದಂಬರಿಗಳಿಗೆ ಜೀವ ಬರಬೇಕು. ನಿರ್ದೇಶಕರಿಂದ ಬರಲ್ಲ, ಕಲಾವಿದರಿಂದ ಬರಬೇಕು. ಒಪ್ಕೊಳ್ಬೇಕು ಮಾಡೋದಕ್ಕೆ. ಹಾಗಾಗಿ ನಮ್ಮತನ ಉಳಿಸ್ಕೋತೀವಿ ನಾವು.
1: ನಿಮಗೆ ತುಂಬಾ ಇಷ್ಟವಾದ ಹಾಡು ಯಾವುದು ಸರ್?
0: ಆಡಿಸಿ ನೋಡು, ಬೆಳೆಸಿ ನೋಡು.

0: ಈಗ ಕಮಲಹಾಸನ್ ಅವರು, ರಜನಿಕಾಂತ್ ಅವರು, ಉಪೇಂದ್ರ, ನಿಮ್ಮ ಅನೇಕ ಚಿತ್ರಗಳಲ್ಲಿ ಮಾಡಿರುವಂತಹ ಶ್ರುತಿ, ಇವರೆಲ್ಲ ಈಗಾಗಲೇ ರಾಜಕೀಯದ ಕಡೆಗೆ ಇದ್ದಾರೆ. ಶ್ರುತಿ ಅವರಂತೂ ರಾಜಕೀಯದಲ್ಲಿ ಇದ್ದೇ ಇದ್ದಾರೆ. ಈ ಉಮಾಶ್ರೀ ಅವರು ರಾಜಕೀಯದಲ್ಲಿದ್ದಾರೆ. ಚಿತ್ರರಂಗಕ್ಕೂ ಮತ್ತೆ ರಾಜಕೀಯಕ್ಕೂ ಒಂಥರ ನಂಟು, ನಿಮಗೂ ಕುಮಾರಸ್ವಾಮಿ ಅವ್ರಿಗೂ ಬಹಳ ನಂಟು. ಭೂಮಿಪುತ್ರ ನೀವು ಮಾಡಿದ್ರಿ, ಹಾಗಾಗಿ ಎಸ್ ನಾರಾಯಣ್ ಅವರು ಏನಾದರೂ ರಾಜಕೀಯಕ್ಕೆ ಬರುವ ಸೂಚನೆಗಳು ಇದೆಯಾ?
1: ಖಂಡಿತವಾಗ್ಲೂ ಯಾರು ಈ ಸೂಚನೆಗಳು ಕೊಟ್ಟಿಲ್ಲ, ಆ ಸೂಚನೆಗಳು ಇಲ್ಲವೂ ಇಲ್ಲ.
0: ಆಮೇಲೆ ಈ ಗಾಸಿಪ್ಗಳು ಇರ್ತವಲ್ಲ ಸರ್, ಇದು ಮಾರಕನ ಪೂರಕನ?
1: ಗಾಸಿಪ್ಗಳು ಖಂಡಿತವಾಗ್ಲೂ ಪೂರಕ ಆಗೋದೇ ಇಲ್ಲ, ಯಾವತ್ತೂ ಮಾರಕನೇ.
0: ಕೆಲವು ಸರಿ ಗಾಸಿಪ್ ಮಾಡಿದ್ರೇನೆ ಈ ಸಿನಿಮಾ ಓಡುತ್ತೆ, ಒಂಚೂರು ಏನಾದ್ರು ಒಂಚೂರು ಗಲಾಟೆ ಎಬ್ಸಣ ಅಂತಾನೆ ಏನಂತಾರೆ, ಉದ್ದೇಶಿತ ಗಾಸಿಪ್ಗಳು ಕೂಡ ನಾವು ನೋಡ್ತೀವಲ್ಲ ಸರ್. ಈಗ
1: ಒಳ್ಳೇದಲ್ಲ ಅದು, ಖಂಡಿತವಾಗ್ಲೂ ಒಳ್ಳೇದಾಗೋದಿಲ್ಲ. ಊಟ ಹೊಟ್ಟೆ ತುಂಬ ಊಟ ಮಾಡಿ ಬಾಯಿ ಒರೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಅನ್ನನ ಮೈಯೆಲ್ಲ ಮೆತ್ಕೊಂಡು ಓಡಾಡಿದ್ರೆ ಹೇಗಿರುತ್ತೆ, ಅಷ್ಟೇ ವ್ಯತ್ಯಾಸ.
0: ಆಮೇಲೆ ನೀವು ಮಣ್ಣಿನ ಕನ್ನಡದ ಮಣ್ಣಿನ ಬಗ್ಗೆ ಮತ್ತೆ ಕನ್ನಡದ ಚಿತ್ರಗಳ ಬಗ್ಗೆ ಮಾತಾಡುವಾಗ ರೀಮೇಕ್ಗಳನ್ನು ಹಲವಾರು ನೀವು ನಮಗೆ ಕೊಟ್ಟಿದ್ದೀರಿ. ರೀಮೇಕ್ ಚಿತ್ರ ಮಾಡುವಾಗ ನೀವು ಎದುರಿಸುವ ಸವಾಲುಗಳೇನು?
1: ಖಂಡಿತವಾಗ್ಲೂ ದೊಡ್ಡ ಸವಾಲದು. ತುಂಬ ಜನ ಹೀಯಾಳಿಸ್ತಾರೆ, ರೀಮೇಕು ಅದನ್ನು ಅಲ್ಲಿ ಹೇಗಿತ್ತು ಹಾಗೆ ಮಾಡಿಬಿಟ್ರು ಅಂಥೇಳಿ. ಎಷ್ಟು ಸಿನಿಮಾಗಳು ಗೆದ್ದಿದೆ ಲೆಕ್ಕ ಹಾಕಿ, ರೀಮೇಕ್ ಸಿನಿಮಾಗಳು ಸೋತಿರೋದೇ ಜಾಸ್ತಿ. ಯಾಕೆಂದರೆ ಒಂದು ಸಿನಿಮಾ ಯಾವುದೋ ಒಂದು ಕಾರಣಕ್ಕೆ ಗೆದ್ದಿರುತ್ತೆ, ಆ ಕಾರಣ ಕಂಡುಹಿಡಿಯೋದೇ ಕಷ್ಟ ನಮಗೆ. ಎಲ್ಲ ರೀಮೇಕ್ ಸಿನಿಮಾಗಳು ಗೆಲ್ಲೋಲ್ಲ. ನಾವು ಮೊದಲು ಗೆದ್ದಿರೋ ಸಿನಿಮಾ ಕಾರಣ ಕಂಡುಹಿಡಿದು ಅಲ್ಲಿ ಯಾರು ಆ್ಯಕ್ಟ್ ಮಾಡಿದ್ದಾರೆ, ನಮ್ಮಲ್ಲಿ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ, ಆ ಪಾತ್ರ ಇವ್ರಿಗೆ ಹೊಂದುತ್ತಾ, ನಮ್ಮ ಜನಕ್ಕೆ ಇದು ಇಷ್ಟ ಆಗುತ್ತಾ, ಈ ವಸ್ತು ನಮ್ಮ ಜನಕ್ಕೆ ಅಭ್ಯಾಸ ಇದೆಯಾ, ಈ ವಸ್ತು ಇದನ್ನೆಲ್ಲ ಮೊದಲು ನೋಡಬೇಕು. ನೋಡಿ ಏನು ರೀಮೇಕ್ ಸಿನಿಮಾ ಅಂದ ತಕ್ಷಣ ನಾವು ಆ್ಯಸ್ ಇಟ್ ಈಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೂ ಕೂಡ ಪುನಃ ಇದು ಹೇಗೆ ಅಂದರೆ, ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಬಿಡ್ಬೋದು, ಹಳೆ ಬಿಲ್ಡಿಂಗ್ ಆಲ್ಟರ್ ಮಾಡಬೇಕಂತ, ಇಲ್ಲಿ ಬಾಗಿಲಿಡಿ, ಅಲ್ಲಿ ಕಿಟಕಿ ಇಡಿ, ಇತ್ತ ಅಡುಗೆ ಮನೆ ಈ ಕಡೆ ಬದಲಾಯಿಸಿ, ಆಮೇಲೆ ಪೇಂಟಿಂಗ್ ಈ ಥರ ಮಾಡಬೇಕು.

0: ಹಾಕಬೇಕು, ಫ್ಲೋರಿಂಗ್ ಕಿತ್ತು ಹಾಕಬೇಕು, ಈ ಥರ ಎಲ್ಲ ಇರುತ್ತಲ್ಲ, ಎಲ್ಲ ಆದಮೇಲೆ ಸುಂದರವಾಗಿ ಮನೆ ಕಾಣುತ್ತಲ್ಲ, ಆ ಶ್ರಮನೇ ರೀಮೇಕ್ ಸಿನಿಮಾ.
1: ಬಟ್ ಅಷ್ಟೆಲ್ಲ ಸವಾಲು ತಗೊಂಡು ಹೊರಗಿನ ಕಥೆ ಅಥವಾ ಆ ರೀಮೇಕ್ ಯಾಕೆ ಮಾಡಬೇಕು ಸರ್?
0: ವಸ್ತು ಚೆನ್ನಾಗಿರೋ ಒಂದೇ ಕಾರಣಕ್ಕೋಸ್ಕರ, ಬರೀ ವಸ್ತು. ಇನ್ನು ಸೂರ್ಯವಂಶ ತಗೊಳ್ಳಿ, ಸರ್ವಕಾಲಿಕ ಅದು. ಯಾಕೆಂದರೆ ಆ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಮಾಡ್ತು ಅಂದರೆ, ಬಹುಶಃ ಭಾಳಷ್ಟು ಕುಟುಂಬಗಳು, ಒಡೆದು ಹೋದ ಕುಟುಂಬಗಳೆಲ್ಲ ಒಗ್ಗೂಡಿದೆ. ಅಂದರೆ ಒಂದು ಸಿನಿಮಾದಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವಾಗಿ ಸಿಗುತ್ತೆ ಅಂತ ಹೇಳಿದ್ರೆ, ಅಂಥ ಸಿನಿಮಾ ಮಾಡಿದ್ರೆ ತಪ್ಪಿಲ್ಲ. ಅಣ್ಣವ್ರು ಯಾವಾಗಲೂ ಹೇಳೋದು, ಸಿನಿಮಾ ಮಾಡೋದು ದೊಡ್ಡದಲ್ಲ, ಸಿನಿಮಾ ಜನರನ್ನು ಗೆಲ್ಲಬೇಕು, ಜನಕ್ಕೆ ಒಳ್ಳೆ ಸಂದೇಶ ಹೋಗಿ ಸೇರಬೇಕು ಅಂತ ಹೇಳ್ತಾರೆ. ಸಿನಿಮಾದಿಂದ ಮೈಸೂರಿನಲ್ಲಿ ನಾಲ್ಕು ಕುಟುಂಬಗಳು, ಚೂರುಚೂರಾದಂಥ ಕುಟುಂಬಗಳು, ನಾಲ್ಕು ಕುಟುಂಬಗಳು ಸೇರಿಕೊಳ್ತು. ಬೆಳಗಾಂನಲ್ಲಿ ಅಣ್ಣ ತಮ್ಮ ಬೇರೆ ಆಗಿದ್ದರು, ಆ ಸಿನಿಮಾ ನೋಡಿ ಒಂದಾಗಿ ಒಂದೇ ಮೇಲೆ ವಾಸ ಮಾಡ್ತಿದ್ದಾರೆ ಈಗ. ಇಂಥ ಹಲವಾರು ಉದಾಹರಣೆಗಳಿದೆ. ಒಂದು ಚಿತ್ರ ಪೂರಕ ಆಗುತ್ತೆ ಸಮಾಜಕ್ಕೆ, ಮಾದರಿ ಆಗುತ್ತೆ ಸಮಾಜಕ್ಕೆ ಅಂದರೆ ಆ ವಸ್ತು ತಗೊಂಡು ಸಿನಿಮಾ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ.
1: ಸೊ ಅವಾಗಲ್ಲಿ ನಾವು ರೀಮೇಕು ಅಥವಾ ಸ್ವಮೇಕು ಅನ್ನೋ ಅವಶ್ಯಕತೆನೇ ಇಲ್ಲ,
0: ಖಂಡಿತ
1: ಸಂದೇಶ ಮುಖ್ಯ ನಮಗೆ.
0: ಹೌದು ಹೌದು.
1: ರಿಯಾಲಿಟಿ ಶೋಸ್ ಬಗ್ಗೆ ಹೇಳೋದಾದ್ರೆ, ನೀವೊಂದು ಕಾರ್ಯಕ್ರಮಕ್ಕೆ ಈಗ ಜಡ್ಜ್ ಆಗೂ ಕೂಡ ಹೋಗ್ತೀರಿ, ಹೌ ರಿಯಲ್ ಆರ್ ದೆ, ಮತ್ತೆ ಹೇಗೆ ಇವಾಗಿನ ಪ್ರತಿಭೆಗಳು ಹೇಗಿದೆ ಸರ್?
0: ನಾನು ಹೇಳಬೇಕು ಅಂದರೆ ಇವತ್ತಿನ ಪ್ರತಿಭೆಗಳ ಬಗ್ಗೆ ನನಗೆ ಭಯ ಆಗುತ್ತೆ, ನಮ್ಗಳು ನೆನೆಸ್ಕೊಂಡು. ಯಾಕೆಂದರೆ ನಾವು ನಾನು ದೊಡ್ಡ ಡೈರೆಕ್ಟ್ರು, ನಾನು ದೊಡ್ಡ ಆರ್ಟಿಸ್ಟು ಈಗೆಲ್ಲ ಅಂದ್ಕೊಂಡು ಕೂತಿರ್ತೀವಲ್ಲ, ಅವ್ರುಗಳನ್ನ ನೋಡಿದಾಗ ನಾವು ಏನೂ ಇಲ್ಲ ಅಂತ ಅನಿಸುತ್ತೆ. ನಾನೀಗೊಂದು ರಿಯಾಲಿಟಿ ಶೋಲಿ ಕೂತಿದ್ದೀನಿ, ಅಲ್ಲಿ ಇವ್ರು ಯಾರೂ ಕೂಡ ಕಲೆಗೆ ಸಂಬಂಧಪಟ್ಟ ಕುಟುಂಬದ ಹಿನ್ನೆಲೆ ಉಳ್ಳವರು ಅಲ್ಲವೇ ಅಲ್ಲ. ಒಬ್ಬರು ಯಾರೋ ಲಾರಿ ಡ್ರೈವರು, ಇನ್ಯಾರೋ ತರಕಾರಿ ಮಾರೋರು, ಇನ್ಯಾರೋ ಸಾಯಂಕಾಲ ಗೋಬಿ ಮಂಚೂರಿ ಮಾರೋರು. ಅಂದರೆ ಕಲೆ ಎಲ್ಲರಲ್ಲೂ ಇದೆ, ನಾವು ಅವರನ್ನು ಹುಡುಕಿ ತರೋ ಪ್ರಯತ್ನ ಮಾಡೋದೇ ಇಲ್ಲ. ಒಂದು ವಾಹಿನಿ ಈ ಕೆಲಸ ಮಾಡಿ ಅವ್ರನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕಿ ನಮ್ಮ ಮುಂದೆ ನಿಲ್ಲಿಸ್ತು. ಬಟ್ ಏನು ಅದ್ಭುತವಾದ ಪ್ರತಿಭಾವಂತರು, ಚಿಕ್ಕ ಚಿಕ್ಕ ಮಕ್ಕಳು 15-20 ನಿಮಿಷ ನಾನ್ ಸ್ಟಾಪ್ ಅವರು ಅಭಿನಯಿಸ್ತಾರೆ ಯಾವ ಭಯ ಇಲ್ಲದೆ ಅಂದರೆ, ಅವರ ಪ್ರತಿಭೆಗೆ ನಾವು ಕೈ ಮುಗಿಲೇಬೇಕು. ನಾನು ನಿಜ ಹೇಳಬೇಕು ಅಂದರೆ ಒಬ್ಬ ಜಡ್ಜಾಗಲ್ಲಿ ಕೂತಿಲ್ಲ, ಒಬ್ಬ ವಿದ್ಯಾರ್ಥಿಯಾಗಿ ಕೂತಿರ್ತೀನಿ, ಕಲಿಯೋ ಪ್ರಯತ್ನ ಮಾಡ್ತಾ ಇರ್ತೀನಿ ನಾನು.
1: ನಿಮ್ಮ ಮಕ್ಕಳು ಮತ್ತು ಚಿತ್ರರಂಗ?
0: ನನ್ನ ಮಗ ಪಂಕಜ್ ಈಗಾಗಲೇ ಚಿತ್ರರಂಗದಲ್ಲಿದ್ದಾನೆ, 5 ಸಿನಿಮಾ ಮುಗಿಸಿದ್ದಾನೆ, ಮುಂದಿನ ತಿಂಗಳು ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ. ನನ್ನ ಇನ್ನೊಬ್ಬ ಮಗ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದಾನೆ, ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ. ಅವನ ಮುಂದಿನ ನಡೆ ಏನು ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಏನಾಗ್ತಾನೆ ಅನ್ನೋದು ಗೊತ್ತಿಲ್ಲ, ನಿರ್ದೇಶಕನಾಗ್ತಾನೋ,
1: ನಟ
0: ಆಗ್ತಾನೋ, ಬರಹಗಾರನಾಗ್ತಾನೋ, ಅವನ ಇಚ್ಛೆ.
1: ಭಾಗ್ಯವತಿಯವರು ನಿಮ್ಮನ್ನ ಪಡೆದು ನಾನೇ ಭಾಗ್ಯವತಿ ಅಂತಾರೋ, ಅಥವಾ ಅವರನ್ನ ಪಡೆದ ನಾನೇ ಪುಣ್ಯವಂತ ಅಂತ ನೀವು ಅಂತಿರೋ ಸರ್?
0: ಇಲ್ಲ ಇಲ್ಲ, ಅವರನ್ನ ಪಡೆದ ನಾನು ಪುಣ್ಯವಂತ ಅಷ್ಟೇ.
1: ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ಭಾಗ್ಯವತಿಯವರಿಗಾಗಿ ಒಂದು ಗೀತೆ ಹಾಕೋಣ ಅಂದ್ರೆ ಯಾವ ಗೀತೆ ಹಾಕೋಣ ಸರ್?
0: ನಾನೇ ಭಾಗ್ಯ.

0: ನಿಮ್ಮ ಮುಂದಿನ ಯೋಜನೆಗಳು?
1: ನನ್ನ ಯೋಜನೆಗಳು ತುಂಬ ಇದೆ, ಒಂದು ಕೈಗೂಡಿಲ್ಲ ಇನ್ನು. ಆ ಯೋಜನೆಗಳು ನನ್ನ ವೃತ್ತಿ ಬದುಕು ಮುಗಿಯೋಕ್ಕೆ ಮೊದಲು ಈಡೇರಬೇಕು ಅನ್ನೋದು ನನ್ನ ಆಸೆ, ಭಗವಂತನ ನಾನು ಬೇಡ್ಕೊಳ್ಳೋದು. ನನ್ನ ತೃಪ್ತಿಯ ಸಿನಿಮಾಗಳು ಒಂದಷ್ಟಿದೆ, ಅವೆಲ್ಲ ಮಾಡಬೇಕು ನಾನು.
0: ಏನಿದೆ ಸರ್ ನಿಮ್ಮ ಕನಸು, ನಿಮ್ಮ ತೃಪ್ತಿ ಯಾವ ಕಡೆಗೆ ಸಾಗಿದೆ ಸರ್?
1: ಇಲ್ಲ, ಒಂದು 5 ಕೃತಿಗಳಿದೆ, ಅದನ್ನು ನಾನು ತೆರೆ ಮೇಲೆ ತರಬೇಕು. ಅದಕ್ಕೆ ಹಣ ಜಾಸ್ತಿ ಬೇಕು, ತುಂಬ ದೊಡ್ಡ ಬಡ್ಜೆಟ್ನದ್ದು. ಆಮೇಲೆ ಅದು ಸಿನಿಮಾ ಆಗಿ ಉಳಿಯೋದಿಲ್ಲ, ಇತಿಹಾಸ ಆಗಿ ಉಳಿಯುತ್ತೆ. ಹಾಗಾಗಿ ಆ ಸಿನಿಮಾಗಳೆಲ್ಲ ನಾನು ಮಾಡಬೇಕು, ಅದು ನನ್ನ ಯೋಜನೆ, ಕನಸು, ಗುರಿ ಕೂಡ.
0: ನಮ್ಮ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್?
1: ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಮೆಚ್ಕೋತಾ ಇರ್ತಾರೆ. ಅವರ ನಿತ್ಯ ಜೀವನದಲ್ಲಿ ಹಲವಾರು ಜಂಜಾಟಗಳ ಮಧ್ಯೆ ಕೆಲವೊಂದು ವಿಚಾರಗಳನ್ನು ಮರ್ತಿರ್ತಾರೆ. ಅದೇನು ಅಂದರೆ, ನಾನು ಯಾರು ಅನ್ನೋದನ್ನು ಗುರುತಿಸ್ಕೋಬೇಕು ನಾವು ಫಸ್ಟ್. ನಾನು ಯಾರು, ನಾನು ಏನು ಅನ್ನೋದನ್ನು ಗುರುತಿಸ್ಕೊಂಡು ಬದುಕೊಂಡು ಹೋಗಬೇಕು. ಆಮೇಲೆ ಇವತ್ತು

0: India and Indonesia hold joint commission meeting in New Delhi, discuss comprehensive strategic partnership across key sectors including defense, trade, energy and connectivity. West Bengal government to develop Darjeeling, Mirik, Karsiong, Kalimpong and Siliguri as Himalayan cities to boost tourism and regional economy. Southwest monsoon further advances into west central and entire northeast Bay of Bengal. Indian wrestlers win 2 gold and 2 bronze in men's freestyle category at Ulaanbaatar Open in Mongolia. And in cricket, Afghanistan trails against India by 451 runs in first innings at stumps on second day of one-off test in New Chandigarh. And that's all in the news at 9. Good night.
1: ಇದುವರೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ಸಮಯ ಎಂದಿನಂತೆ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಸಮಯ. ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲ ಗೀತೆ ತುಮ್ಕೋ ಮೇರಿ ಕಸಮ್ ಚಿತ್ರದ ಗೀತೆ. ಇದು ನೀತಿ ಮೋಹನ್ ಮತ್ತು ಅಬ್ದುಲ್ ಸೈಕ್ ಅವರ ಧ್ವನಿಯಲ್ಲಿ ಶ್ವೇತಾ ಅವರು ಬರೆದಂತಹ ಗೀತೆಗೆ ಪ್ರತೀಕ್ ಅವರ ಸಂಗೀತ.

ಇಶಕ್ಜಾದೆ ಚಿತ್ರದ ಗೀತೆ. ಇನ್ನು ಮುಂದೆ ಜಾವೇದ್ ಅಲಿ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೌಸರ್ ಮುನೀರ್ ಅವರು ಬರೆದಂತಹ ಗೀತೆಗೆ ಅಮಿತ್ ತ್ರಿವೇದಿ ಅವರ ಸಂಗೀತ ನಿರ್ದೇಶನ.

ಡರ್ಟಿ ಪಿಕ್ಚರ್ ಚಿತ್ರದ ಗೀತೆ ಇಶ್ಕ್ ಸೂಫಿಯಾನ ಇದುವರೆಗೆ ನೀವು ಕೇಳಿದ್ದು ಕಮಲ್ ಖಾನ್ ಅವರ ಧ್ವನಿಯಲ್ಲಿ. ರಜತ್ ಅರೋರಾ ಅವರು ಬರೆದಂತಹ ಗೀತೆಗೆ ವಿಶಾಲ್ ಶೇಖರ್ ಅವರ ಸಂಗೀತ ನಿರ್ದೇಶನ ಇತ್ತು. ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರ ಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ದಿಲ್ ಸೆ ಚಿತ್ರದ ಟೈಟಲ್ ಟ್ರ್ಯಾಕ್. ಗುಲ್ಜಾರ್ ಅವರು ಬರೆದಂತಹ ಗೀತೆಗೆ ಎ.ಆರ್. ರೆಹಮಾನ್ ಅವರ ಸಂಗೀತ ನಿರ್ದೇಶನ, ಹಾಗೆಯೇ ಧ್ವನಿ ಸಹ ಇದೆ. ಅವರ ಜೊತೆ ಧ್ವನಿಗೂಡಿಸಿದ್ದಾರೆ ಅನುರಾಧ ಮತ್ತು ಅನುಪಮ ಅವರು.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇದುವರೆಗೆ ನೀವು ಕೇಳಿದ್ದು ರೆಹನಾ ಹೇ ತೇರೆ ದಿಲ್ಮೆ ಚಿತ್ರದ ಗೀತೆಯನ್ನು. ಧ್ವನಿಯಾಗಿದ್ದವರು ಕೆ ಅವರು, ಸಮೀರ್ ಅವರ ಸಾಹಿತ್ಯ, ಹ್ಯಾರಿಸ್ ಜೈರಾಜ್ ಅವರ ಸಂಗೀತ ನಿರ್ದೇಶನ. ಕಾರ್ಯಕ್ರಮದ ಮುಂದಿನ ಗೀತೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕುಚ್ ಕುಚ್ ಹೋತಾ ಹೇ ಚಿತ್ರದ್ದು. ಸಮೀರ್ ಅವರದ್ದೇ ಸಾಹಿತ್ಯ ಇದೆ, ಜತಿನ್ ಲಲಿತ್ ಅವರ ಸಂಗೀತ ನಿರ್ದೇಶನ.

ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಪಿಂಟು ಕೀ ಪಪ್ಪಿ ಚಿತ್ರದು. ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿ ಅವರ ಧ್ವನಿಯಲ್ಲಿದೆ. ಸೋನಲ್ ಪ್ರಧಾನ್ ಅವರು ಬರೆದಂತಹ ಗೀತೆಗೆ ಡಾಕ್ಟರ್ ನಿಟ್ಸ್ ಮತ್ತು ಸೋನಲ್ ಪ್ರಧಾನ್ ಅವರ ಸಂಗೀತ ನಿರ್ದೇಶನ.

ತೆರವಿನ್ ಮೇತು ಬೇರಂಗವೇ. ಈ ಗೀತೆಯೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಅನೇಕರು ಕಾರ್ಯಕ್ರಮವನ್ನು ಇಷ್ಟಪಟ್ಟು, ಹಾಡುಗಳನ್ನು ಇಷ್ಟಪಟ್ಟು, ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನಕಪುರದ ಜನರಿಗೆ ಸ್ಥಳೀಯವಾಗಿ ಅಕ್ಷರ ಆಶ್ರಯ ಆರೋಗ್ಯ ಒದಗಿಸುವ ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದೇ ಮೊದಲ ಬಾರಿಗೆ ತವರು ಕ್ಷೇತ್ರಕ್ಕೆ ಭೇಟಿ ನೀಡಿ ಜನರಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ಅವರು, ಅಲ್ಲಿನ ಬಡವರಿಗೆ ಮನೆ, ಸ್ಥಳೀಯರಿಗೆ ಕೈಗಾರಿಕೆಗಳಲ್ಲಿ ಉದ್ಯೋಗ, ವೈದ್ಯಕೀಯ ಕಾಲೇಜು ಸ್ಥಾಪನೆ, ಜನರ ಸಮಸ್ಯೆ ಆಲಿಸಲು ಅಧಿಕಾರಿಗಳ ನೇಮಕ ಮಾಡುವುದಾಗಿ ಹೇಳಿದ್ದಾರೆ. ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಮಾವು ಮತ್ತು ಹಲಸಿನ ಮೇಳಕ್ಕೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಇಂದು ಭೇಟಿ ನೀಡಿ ರೈತರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ವಿಶ್ವಕರ್ಮರು ದೇಶವನ್ನು ಮೂಲಭೂತವಾಗಿ ಕಟ್ಟಲು ಸಾಧ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತಿಳಿದಿದ್ದು, ಈ ವರ್ಗದ ಅಭ್ಯುದಯಕ್ಕೆ ಸರ್ಕಾರ ಶ್ರಮಿಸಲಿದೆ. ವಿಶ್ವಕರ್ಮ ಜನರು ತಮ್ಮ ಕುಲ ಕಸುಬಿಗೆ ಅನುಕೂಲವಾಗುವಂತೆ ಕೃತಕ ಬುದ್ದಿಮತ್ತೆಯ ಜ್ಞಾನ ಬೆಳೆಸಿಕೊಳ್ಳಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹಾವೇರಿಯಲ್ಲಿ ಇಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಗೌರವಯುತ ಜೀವನ ನಡೆಸಲು ಬೇಕಾದ ಸೌಕರ್ಯಗಳನ್ನು ಒದಗಿಸುತ್ತಾ ಬಂದಿದೆ ಎಂದು ಶಾಸಕ ಎಎಸ್ ಪೊನ್ನಪ್ಪ ಹೇಳಿದ್ದಾರೆ. ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400 ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿ ಅವರು ಮಾತನಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ನಾಳೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದು, ಈ ಯೋಜನೆಯನ್ನು ಜಾರಿಗೆ ತಂದ 36ನೇ ರಾಜ್ಯವಾಗಿ ಪಶ್ಚಿಮ ಬಂಗಾಳ ಹೊರಹೊಮ್ಮಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ್ದು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕಾರ್ಯಕ್ರಮದ ಮೊದಲಿಗೆ ಡ್ರಾಮಾ ಚಿತ್ರದ ಗೀತೆ ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನಕ್ಕೆ ಸೋನು ನಿಗಮ್ ಅವರ ಧ್ವನಿ.

ಸಾಧು ಕೋಕಿಲ ಅವರ ಧ್ವನಿ ಇಷ್ಟು ಚಂದದ ಹಾಡನ್ನ ಪ್ರತಿಧ್ವನಿಸುತ್ತೆ ಅಂತ ನಿಜವಾಗ್ಲೂ ಈ ಗೀತೆಯನ್ನ ಕೇಳಿದಾಗ ಗೊತ್ತಾಗುತ್ತೆ. ಎದೆಗಾರಿಕೆ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಡಿ ಸುಮನಾ ಕಿತ್ತೂರು ಅವರು ಬರೆದಂತಹ ಗೀತೆ ಇದು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ನಮ್ಮ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಂಬಾರಿ ಚಿತ್ರದ್ದು. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

ಸ್ನೇಹವೇ, ನಿನಗೆ ನಮ್ಮ ನೂರು ನಮನ ಅಂತ ಹೇಳುತ್ತಾ ಗೀತೆಯ ಸಾಲುಗಳು ಸಾಗಿತ್ತು. ಆಂಟಿ ಪ್ರೀತ್ಸೆ ಚಿತ್ರದ ಗೀತೆ ಚಿತ್ರ ಮತ್ತು ಎಲ್ ಎನ್ ಶಾಸ್ತ್ರಿ ಹಾಗೂ ಹೇಮಂತ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಸಾಯಿ ಚಂದ್ರ ಅವರು ಬರೆದಂಥ ಗೀತೆಗೆ ಎಲ್ ಎನ್ ಶಾಸ್ತ್ರಿ ಅವರ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಕುಣಾಲ್ ಗಾಂಜಾವಾಲಾ ಅವರು. ಐಶ್ವರ್ಯ ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರು ಬರೆದಂಥ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಅಂಜದ ಗಂಡು ಚಿತ್ರದ ಗೀತೆ. ಇದಕ್ಕೂ ಮುನ್ನ ಮಲ್ಲಿಕಾರ್ಜುನ ಅವರ ಧ್ವನಿಯಲ್ಲಿ ಅಜಯ್ ಚಿತ್ರದ ಗೀತೆಯನ್ನ ಕೇಳಿಬಂದ್ರಿ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ. ಕಾರ್ಯಕ್ರಮ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಮನಗರ ಹಾಗೂ ಹಾರೋಹಳ್ಳಿಯ ಪ್ರತಿ ಬಡವರಿಗೂ ಸ್ವಂತ ಸೂರು ಒದಗಿಸಬೇಕೆಂಬ ತಮ್ಮ ಆಶಯವನ್ನು ಆದಷ್ಟು ಬೇಗ ಸಾಕಾರಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಇಂದು ಹೇಳಿದ್ದಾರೆ. ರಾಜ್ಯದಲ್ಲಿ ರೌಡಿ ಪ್ರವೃತ್ತಿ ನಿಯಂತ್ರಣಕ್ಕೆ ಆಂಟಿ ರೌಡಿ ಸ್ಕ್ವಾಡ್ಗಳನ್ನು ರಚಿಸಲು ಆದೇಶಿಸಲಾಗಿದ್ದು, ಸ್ಥಳೀಯ ಅಗತ್ಯತೆ ಮತ್ತು ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಸ್ಕ್ವಾಡ್ನ ಸಂಯೋಜನೆಯನ್ನು ಉಪವಿಭಾಗಾಧಿಕಾರಿ ನಿರ್ಧರಿಸಲಿದ್ದಾರೆ. ಸಾರ್ವಜನಿಕ ಅಶಾಂತಿಯ ವಾತಾವರಣ ಕಂಡುಬಂದಲ್ಲಿ ತಕ್ಷಣ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಪೊಲೀಸ್ ಇಲಾಖೆ ಮಹಾನಿರ್ದೇಶಕ ಡಾ ಎಂಎ ಸಲೀಂ ನಿರ್ದೇಶನ ನೀಡಿದ್ದಾರೆ. ಬುದ್ದಿವಂತಿಕೆಯ ಜೊತೆಗೆ ಕಠಿಣ ಪರಿಶ್ರಮವು ಅತಿ ಮುಖ್ಯ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಜನೆಯೊಂದಿಗೆ ಛಲ ಬಿಡದೆ ಸಾಧನೆ ಮಾಡುವ ಗುರಿ ಹೊಂದಿರಬೇಕು ಎಂದು ಕಿವಿಮಾತು ಹೇಳಿದರು. ಚಿತ್ರದುರ್ಗದ ಗುಡ್ಡದ ರಂಗವನಹಳ್ಳಿ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿಂದು ಡಿಜಿಟಲ್ ಜನಸಂಖ್ಯಾಶಾಸ್ತ್ರ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಾಗಾರ ನಡೆಯಿತು. ವೈದ್ಯಕೀಯ ವಿದ್ಯಾರ್ಥಿಗಳು ಹೇಗೆ ತಂತ್ರಜ್ಞಾನದ ಸದುಪಯೋಗ ಪಡೆದುಕೊಳ್ಳಬೇಕು ಎಂಬ ಬಗ್ಗೆ ಕಾರ್ಯಾಗಾರದಲ್ಲಿ ತಿಳಿಸಿಕೊಡಲಾಯಿತು. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆ ನಡೆಯಿತು. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇಂದು ವಿಶ್ವ ಅವಲಕ್ಕಿ ದಿನ. ಭಾರತೀಯರ ಮೆಚ್ಚಿನ ಉಪಹಾರದ ಭಾಗವಾಗಿರುವ ಅವಲಕ್ಕಿಯ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಗೌರವಿಸಲು ವಿಶ್ವಾದ್ಯಂತ ಈ ದಿನ ಆಚರಿಸಲಾಗುತ್ತದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಅನೇಕ ಗೆಳೆಯರು ಸಂದೇಶಗಳನ್ನು ಕಳಿಸಿ ಸಂಜೆಯ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯಿತು, ಹಾಗೆಯೇ ಪ್ರೇಮ ನಿನಾದ ಕಾರ್ಯಕ್ರಮದ ಗೀತೆಗಳು ಡಿಫ್ರೆಂಟ್ ಆಗಿತ್ತು, ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಖುಷಿಯನ್ನು ತಂತು, ನಿದ್ರೆಗೆ ಜಾರುವ ಮುನ್ನ ಈ ಗೀತೆಗಳು ನಮ್ಮ ಮನಸ್ಸಿಗೆ ಹಿತವನ್ನು ತಂತು ಅಂತ ಹೇಳಿ ಸಂದೇಶಗಳನ್ನು ಕಳಿಸಿದ್ದಾರೆ. ಕೆಲವರು ಅವರಿಗೆ ಯಾವ ಗೀತೆ ಇಷ್ಟ ಆಯಿತು ಅಂತ ಹೇಳಿ ಸಹ ಅದನ್ನು ಬರೆದು ಸಂದೇಶವನ್ನು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03:53. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ನಿಮ್ಮ ಗೆಳೆಯ ಸುನಿಲ್ ರುದ್ರಮೂರ್ತಿಗೆ ಹೊರಡಲು ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.